ಆಕಾಶವಾಣಿ ಕಾರವಾರ ನಿಲಯದ ಮೊದಲನೇ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ ಬ್ಯಾಂಡ್ 102.3 ಮೆಗಾಹರ್ಟ್ಸ್ಗಳು. ಇಂದು 2026 ಇಸ್ವಿ ಜುಲೈ ತಿಂಗಳ 28 ತಾರೀಕು ಮಂಗಳವಾರ. ಈಗ ಸಮಯ 5:58:39. ನಿಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾನು ದೀಪಕ್ ಕುಮಾರ್.

ಆಕಾಶವಾಣಿ ಕಾರವಾರ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು 6:10 ಕರುನಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ನಮ್ಮ ನಿಲಯದಿಂದ ಭಕ್ತಿಗೀತೆಗಳನ್ನು ಕೇಳುವಿರಿ. 6:30 ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 6:40 ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಮುಂಜಾನೆ 7:15 ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಗಣಪತಿ ಪದ್ಯಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್. 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇಂದು ಮುಂಜಾನೆ 8:30 ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ನಮ್ಮ ನಿಲಯದಿಂದ ಭಾವಗೀತೆಗಳು ಪ್ರಸಾರವಾಗಲಿವೆ. 9:15 ಗೆಳೆತನ ಕುರಿತು ಮಾತನಾಡುತ್ತಾರೆ ಕಾಳಿದಾಸ್ ಬಡಿಗ. 9:30 ಶಾಸ್ತ್ರೀಯ ಸಂಗೀತದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಅವರಿಂದ ತಬಲಾವಾದನ ಕೇಳಲಿದ್ದೀರಿ. 10:02 ವಿವಿಧ ಭಾರತೀಯ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂತೋಷ್ ಹಾಜರೆ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ನಂತರ ವಕ್ರದಂತ ಚಿಕಿತ್ಸೆ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಮಾಹಿತಿಯಲ್ಲಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಕೇಳಲಿದ್ದೀರಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಹಿಂದಿ ಚಿತ್ರಗೀತೆಗಳು. ಮಧ್ಯಾಹ್ನ 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುವಿರಿ. ಸಂಜೆ 5:00 ಯುವವಾಣಿಯಲ್ಲಿ ಯುವ ಪ್ರತಿಭೆ, ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಶ್ರೀಕೃಷ್ಣ ಭಟ್ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಕೇಳಲಿದ್ದೀರಿ. 5:30 ಸಂದೇಶ ಸಂಗಮ, ವಾಟ್ಸ್ಆ್ಯಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ಸೈಕಲ್ ಏರಲು ಹೋದಾಗ. ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ ಪ್ರಸಾರವಾಗಲಿದೆ. 6:50 ನಮ್ಮ ನಿಲಯದಿಂದ ಕಿಸಾನ್ ವಾಣಿಯಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ವನಜೀವನದ ಮಹತ್ವ ಕುರಿತು ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಹಾಗೂ ಇನ್ನಿತರ ಪರಿಸರ ಪ್ರಶಸ್ತಿಗಳನ್ನು ಪಡೆದಿರುವ ಪರಿಸರವಾದಿ ಶಿರಸಿಯ ಉಮಾಪತಿ ಗಜಾನನ್ ಭಟ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ನಂತರ

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಇದು ಎರಡನೇ ಮಹಾಯುದ್ಧದ ಸಮಯದ ಬಗ್ಗೆ ಕತೆ ಇರೋದು. ಯುದ್ಧ ಮುಗಿಯೋಕೆ ಬಂದಿದೆ, ಹಿಟ್ಲರ್ ಆ ಕಡೆ ಸಾಯ್ತಾ ಇದ್ದಾನೆ, ಜರ್ಮನಿಯ ಪಡೆಗಳು ಸೋತ್ ಶರಣಾಗಿದ್ದಾವೆ ಅಥವಾ ಹಿಂಸರಿತಾ ಇದ್ದಾವೆ. ಇಂಗ್ಲೆಂಡಿನ ಗಡಿ ಇದೆಯಲ್ಲ, ಮುಂಚೂಣಿಯಲ್ಲಿ ಯುದ್ಧ ಮಾಡುತ್ತಿರುವಂತಹ ಕೆಲವು ಸೈನಿಕರಿಗೆ ಪಾಪ ಈ ಯುದ್ಧ ನಿಂತದ್ದೇ ಗೊತ್ತಿಲ್ಲ. ಹಿಟ್ಲರ್ ಸತ್ತ ಅಂತ ಸುದ್ದಿನೂ ಗೊತ್ತಿಲ್ಲ, ಅವ್ರು ಏನೂ ಗೊತ್ತಿಲ್ಲ. ಪಾಪ ನೆಲದಲ್ಲಿ ಗುಣಿ ತೆಗೆದಿದ್ದಾರೆ, ಟ್ರೆಂಚ್ ಅಂತಾರೆ, ಅಲ್ಲಿ ಗನ್ ಹಿಡ್ಕೊಂಡು ಕೂತಿದ್ದಾರೆ. ಪಾಪ ನಾಲ್ಕು ಜನ ವೈರಿಗಳು ಬಂದರೆ ಗುಂಡು ಹಾರಿಸ್ಬೇಕು, ನಾಯಕನ ಆಜ್ಞೆ ಕಾಯ್ಕೊಂಡು ಕೂತಿದ್ದಾರೆ. ಮೂರು ದಿನದಿಂದ ಇವರು ಆಹಾರನೂ ಬಂದಿಲ್ಲ, ಆದ ನಿಷ್ಠೆಯಿಂದ ಕೂತೇ ಇದ್ದಾರೆ. ಆದರೆ ವೈರಿಗಳಿದ್ದರಲ್ಲ ಆ ಕಡೆಯವರು, ಜರ್ಮನ್ ವೈರಿಗಳು, ಅವರ ಸುದ್ದಿ ಬಂತು, ನಾಯಕ ಸತ್ತೋದ ಹಿಟ್ಲರು, ಇನ್ನು ವಾಪಸ್ ಬಂದ್ಬಿಡಿ ಅಂತ ಬಂತು. ಅವ್ರು ಹಿಂದೆ ಹೊರಟರು. ಅವರೇನು ಅನ್ಕೊಂಡ್ರು, ಹೇಗೂ ಹೋಗ್ತಾ ಇದ್ದೀವಿ ವಾಪಸ್, ಯುದ್ಧ ಮುಗಿದು ಹೋಗಿದೆ, ಈ ಹೆಗಲ್ ಮೇಲೆ ಚೀಲದಲ್ಲಿ ಬಾಂಬ್ಸ್ ಇದಾವಲ್ಲ, ಇವನ್ಯಾಕೆ ಹೊತ್ಕೊಂಡು ಅಡ್ಡಾಡಬೇಕು, ಬಿಸಾಕ್ಬಿಡೋಣ ಅಂತ ಹೇಳಿ ಚೀಲದಲ್ಲಿದ್ದಂಥ ಬಾಂಬ್ಸ್ ಎಲ್ಲ ತೆಗೆದು, ಇಂಗ್ಲೆಂಡಿನ ಸೈನಿಕರಿದ್ದಿರಲ್ಲ, ಹೇಗೂ ಹೋಗ್ತಿದ್ವಿ, ನಾಲ್ಕು ಜನ ಹೊಡೆದು ಹೋಗೋಣ ಅಂತ ಇರಬೇಕು, ಅವರು ಆ ಬಾಂಬನ್ನೆಲ್ಲ ಬಿಸಾಕಿ ಹೋಗಿದ್ಬಿಟ್ರು. ದುರ್ದೈವ ಅಂದರೆ ಅವ್ರು ಎಸೆದಂಥ ಒಂದು ಬಾಂಬು ಈ ನಾಲ್ಕು ಜನ ನಿಂತಿದ್ರಲ್ಲ ಟ್ರೆಂಚ್ ಹಾಕ್ಕೊಂಡು ಗುಣಿಯಲ್ಲಿ ನಿಂತಿದ್ರಲ್ಲ, ಅಲ್ಲಿ ಬಿದ್ದು ಜೋರಾಗಿ ಸ್ಫೋಟ ಆಯಿತು. ಆ ಸ್ಫೋಟ ಎಷ್ಟು ಭಯಂಕರ ಆಗಿತ್ತು ಅಂದರೆ ಮೂರು ಜನ ತಕ್ಷಣ ಸತ್ತೋದ್ರು. ಕೊನೆಯವನು ಮೈಗೆ ಬೆಂಕಿ ಹತ್ಕೊಂಡ್ತು, ಮೈ ಎಲ್ಲ ಗಾಯ ಆಯಿತು, ಆಘಾತದ ಎಚ್ಚರ ತಪ್ಪಿಬಿದ್ದ. ಒಂದು ಆರೇಳು ತಾಸು ಆದಮೇಲೆ ರೆಡ್ ಕ್ರಾಸ್ನವರು ಬಂದಿದ್ರು, ನೋಡ್ತಾರೆ ನಾಲ್ಕು ಜನ ಸತ್ತೋಗಿದ್ದಾರೆ ಅಂತ ಅಂದ್ಕೊಂಡ್ರು. ಅವ್ರ ದೇಹಗಳನ್ನು ಎತ್ತಿ ವ್ಯಾನಲ್ಲಿ ಹಾಕುವಾಗ ನೋಡ್ತಾರೆ ಒಬ್ಬ ಬದುಕಿದ್ದಾನೆ. ಓಹೋ ಇವನು ಬದುಕಿದ್ದಾನೆ ಅಂತ ಕರ್ಕೊಂಡು ಹೋದ್ರು, ಲಂಡನ್ ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ರು. ಅವನು ಸಾವಿಂದೇನೋ ಪಾರಾದ. ಮೂರು ತಿಂಗಳ ನಂತರ ಪ್ರಜ್ಞೆ ಬಂತಂತೆ. ಆದರೆ ಏನಾಗಿತ್ತು ಗೊತ್ತಾ ಸ್ನೇಹಿತರೆ, ಪ್ರಜ್ಞೆ ಬಂದಾಗ ಆ ಶಾಕ್ ಏನಾಗಿತ್ತು ಅವನಿಗೆ, ಅವನ ನೆನಪಿನಲ್ಲಿ ಯಾವುದು ಉಳಿದಿರಲಿಲ್ಲ, ನೆನಪಿನ ಪೂರ್ತಿ ಖಾಲಿ. ತಾನು ಯಾರು, ತನ್ನ ಹೆಸರೇನು, ತನ್ನ ಊರು ಯಾವ ಊರು, ಏನೂ ಗೊತ್ತಿಲ್ಲ ಅವನು. ಆ ಬಟ್ಟೆ ಬೇರೆ ಸುಟ್ಟೋಗಿತ್ತಲ್ಲ, ಮಿಲಿಟರಿ ಡ್ರೆಸ್ಸು, ನಂಬರ್ ಇದ್ರೆ ಹುಡುಕ್ಬೋದಾಗಿತ್ತು ಯಾರು ಇವನು ಅಂತ, ಅದು ಸುಟ್ಟೋಗಿದೆ. ಮೂರು ತಿಂಗಳ ಕಾಲ ಮನಃಶಾಸ್ತ್ರಜ್ಞರು ಏನೇನು ಪ್ರಯತ್ನ ಮಾಡಿದರೂ ನೆನಪು ಬರಲಿಲ್ಲ. ಆಗೊಬ್ಬರು ಸಲಹೆ ಕೊಟ್ಟರಂತೆ, ಒಂದು ಕೆಲಸ ಮಾಡಿ, ಹಿಂಗಾದರೆ ಅವನು ನೆನಪು ಬರಲ್ಲ, ಅವನ ಜೊತೆಗೆ ಇಬ್ಬರು ಸೈನಿಕನ ಜೊತೆಗೆ ಜೊತೆ ಮಾಡಿ ಕಳಿಸ್ಕೊಡಿ ಅವನು. ಲಂಡನ್ನೊಳಗೆ ಎಲ್ಲ ಟ್ರೈನಲ್ಲಿ ಬಸ್ಸಲ್ಲಿ ಎಲ್ಲ ಕಡೆ ಕಳಿಸಿ, ಒಂದೊಂದು ಊರಿನ ದೊಡ್ಡ ದೊಡ್ಡ ಜಾಗದಲ್ಲಿ ಇಳಿಸಿ ಅವನ. ಆಗ ಅಕಸ್ಮಾತ್ ಅವನು ತನ್ನ ಊರನ್ನು ತಲುಪಿದಾಗ ಆ ಪರಿಸರ ನೋಡಿ, ಓ ಇದು ನನ್ನ ಊರು ಅಂತ ಗುರುತಿಸಬಹುದು, ನೆನಪು ಮರುಕಳಿಸಬಹುದು ಅವನಿಗೆ, ಕರ್ಕೊಂಡು ಹೋಗಿ ಅಂದರು. ಅದರಂತ ಅವನೇನು ಮಾಡಿದರು, ಜೊತೆಗೆ ಬರ್ನ್ ಮಾಡಿ ಟ್ರೈನಲ್ಲಿ ಹೋಗ ಪ್ರತಿಯೊಂದು ಸ್ಟೇಷನಲ್ಲಿ ಇಳಿಸೋರು, ಬಸ್ ಸ್ಟ್ಯಾಂಡಲ್ಲಿ ಪ್ರತಿಯೊಂದು ಸ್ಟೇಷನ್ಗೆ ಇಳಿಸೋದು. ಆದರೆ ಅವ್ನ ಮುಖನೇ ಬೇರೆ ಯಾವುದೇ ಗುರುತಿನ ಛಾಯೆ ಕೂಡ ಮೂಡಲಿಲ್ಲ. ಆಯ್ತು ಇನ್ನೇನು ಮಾಡೋದು, ವಾಪಸ್ ಲಂಡನ್ ಕರ್ಕೊಂಡು ಹೋಗೋದು ಅಂತ ಟ್ರೈನಲ್ಲಿ ಹೊರಟಿದ್ರು. ದೈವ ಹೇಗಿರುತ್ತೆ ನೋಡಿ ಸ್ನೇಹಿತರೆ, ವಾಪಸ್ ಲಂಡನ್ ಟ್ರೈನಿಗೆ ಹೋಗುವಾಗ ಎಲ್ಲೋ ಒಂದು ಕಡೆ ಟ್ರೈನ್ ನಿಲ್ಲೋದಿರಲಿಲ್ಲ, ಅದು ಯಾವುದೋ ಕ್ರಾಸಿಂಗ್ ಬಂತು ಅಂತ ಹೇಳಿ ಸಣ್ಣ ನಿಲ್ದಾಣದಲ್ಲಿ ನಿಂತ್ಕೊಂಡಿತು. ಸೈನಿಕ ಕಿಟಕಿಯಿಂದ ಹಿಂಗೆ ನೋಡ್ದ, ತಕ್ಷಣ ಅವ್ನಿಗೇನು ಅನಿಸ್ತು, ಓಹೋ ಅಂದ, ಓಡಿ ಕೆಳಗಿಳ್ದ, ಜೋರಾಗಿ ಕೂಕ್ಕೊಂಡ, ಇದು ನನ್ನ ಊರು ಅಂದ, ನನ್ನ ಸ್ಟೇಷನ್ನು ಅಂದ, ಸ್ಟೇಷನ್ ಹೊರಗೆ ಓಡ್ದ, ಓಡ್ಬಿಟ್ಟು ಆಹಾ ಇದು ಮರ, ಈ ಮರದ ಕೆಳಗೆ ನಾನು ಆಡ್ತಿದ್ದೆ, ಯೋಹೋ ಇದು ನಮ್ಮ ಮನೆ ಅಂತ ಮನೆ ಸೇರ್ಕೊಂಡ್ಬಿಟ್ಟು. ಇದು ಕತೆ ಟೈಮ್ಸಲ್ಲಿ ಬಂದದ್ದು, ಅದನ್ನು ಓದಿದ ನನಗನ್ಸಿದ್ದು ಹೀಗೆ. ನಮ್ಮ ಜೀವನ ಆ ಸೈನಿಕನ ಜೀವನದಂಗೆ ಅಲ್ವಾ, ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆ, ಪ್ರತಿಯೊಬ್ಬ ವ್ಯಕ್ತಿ ಒಂದು ನಿಲ್ದಾಣ ಇದ್ದ ಹಾಗೆ, ಜೀವನದ ಪ್ರತಿಯೊಂದು ಅನುಭವ ಒಂದು ದರ್ಶನ ಇದ್ದ ಹಾಗೆ, ಅದೊಂದು ಅಪೂರ್ವ ಅನುಭವಗಳ ಚಿತ್ರಶಾಲೆ ಇದ್ದಂಗೆ. ಯಾವ ಚಿತ್ರ ನಮ್ಮನ್ನು ಹೇಗೆ ಪ್ರೇರೇಪಿಸ್ತದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಪಾಲಕರಿಗೆ ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಮಕ್ಕಳಿದ್ದಾರಲ್ಲ, ಇವರು ಆ ಸೈನಿಕರಿದ್ದ ಹಾಗೆ ಪೂರ್ತಿ ನೆನಪನ್ನು ಕಳ್ಕೊಂಡು ಹೇಗೆ ಸೈನಿಕ ಇದ್ದೋ, ಆದರೆ ಇವರು ಮನಸ್ಸು ಸ್ವಚ್ಛವಾಗಿದೆ, ಯಾವ ಚಿತ್ರಗಳು ಇಲ್ಲ. ಅವರ ಆದರ್ಶದ ಚಿತ್ರಗಳನ್ನು ತೋರಿಸಿ, ಮಹಾನುಭಾವರ ಜೀವನ ತೋರಿಸಿ, ಅವೆಲ್ಲ ನಿಲ್ದಾಣಗಳಿದ್ದ ಹಾಗೆ, ನಮ್ಮ ದೇಶದ ಸಂಸ್ಕೃತಿ, ದೊಡ್ಡ ದೊಡ್ಡ ಸಾಧಕರು

0: ಅವರೆಲ್ಲ ತೋರಿಸಿಟ್ಟಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ಮನಸ್ಸಿನಲ್ಲಿ ಬಾಗಿಲಲ್ಲಿ ತಕ್ಕೊಳ್ತಾವೆ. ಆ ಹುಡುಗರಂತಾರೆ, ಓ ನಾನು ಹಾಗಾಗ್ಬೋದಲ್ಲ, ನಾನು ಹೀಗಾಗ್ಬೋದಲ್ಲ ಅಂತಾರೆ. ಅದಕ್ಕೆ ಶಾಲೆಗಳಲ್ಲಿ ಸಂಸ್ಥೆಗಳಲ್ಲಿ ಯಾಕೆ 108 ಕಾರ್ಯಕ್ರಮ ಮಾಡ್ತಾರೆ? ಕಣ್ಣು ಮುಂದೆ ಮಾದರಿ ಇಡಬೇಕು. ಆ ಮಾದರಿ ನೋಡಿ ಮಗು ನಾನು ಹಾಗೆ ಆಗಬೇಕು ಅಂತ ಹೋಗಬೇಕು. ಅವು ಜೀವನದ ನಿಲ್ದಾಣಗಳಿದ್ದಾಗೆ ಅವು ಬದುಕಿನ ಗತಿಯನ್ನು ದಿಶೆಯನ್ನು ನಿರ್ದೇಶನ ಮಾಡ್ತವೆ. ಸಾಧನೆಯ ಶಿಖರಗಳು ದೂರ ಇಲ್ದಂಗೆ ಆಗ್ತದೆ, ಜೀವನ ಪಕ್ವ ಆಗ್ತದೆ. ಅದರಿಂದ ನಮ್ಮ ಮಕ್ಕಳಿಗೆ ಆದರ್ಶದ ನಿಲ್ದಾಣಗಳನ್ನು ತೋರಿಸಬೇಕು.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಇರುಳು ಕತ್ತಲೆಯಾಗವಿ ಮನದೂರ ಕಲಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ
3: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು. ಎಸ್ ಜಾನಕಿ ಹಿಡಿದ ಕ್ಷಮಿಸಿ ವಿದ್ಯಾಭೂಷಣ್ ಹಿಡಿದ ಕನಕದಾಸರ ರಚನೆ ಬಾಗಿಲನ್ನು ತೆರೆದು.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಸಂಗೀತ ಕಟ್ಟಿ ಹಿಡಿದ ಕಮಲೇಶ ವಿಠಲದಾಸರ ರಚನೆ ಉಡುಪಿಯ ಕೃಷ್ಣನ.

0: ಅನ್ನೋದು ಇದೇ ನಮ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಈಗ ಕೇಳಿ ಪರಮೇಶ್ ದಾಸರ ಕೃತಿ. ಹಾಡಿದವರು ಸಂಗೀತ.

0: ಮುಂದಿನ ಕಾರ್ಯಕ್ರಮ ಇದೀಗ ಚಿಂತನ ಗಣಪತಿ ಭಟ್ ವರ್ಗಸರ್ ಅವರಿಂದ.
1: ಆತ್ಮೀಯರೇ, ಸಂಘವಿಲ್ಲದೆ ಬದುಕಿಲ್ಲ. ಯಾಕಂದರೆ ಮನುಷ್ಯನ ಕುರಿತಾಗಿ ಒಂದು ಮಾತನ್ನು ಸಹಜವಾಗಿ ಹೇಳ್ತಾರೆ, ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ. ಮನುಷ್ಯ ಒಬ್ಬ ಸಾಮಾಜಿಕ ಪ್ರಾಣಿ. ಪ್ರಾಣವುಳ್ಳ ವ್ಯಕ್ತಿ, ಪ್ರಾಣವುಳ್ಳ ಪ್ರಾಣಿ, ಪಕ್ಷಿ ಎಲ್ಲವಕ್ಕೂ ಸೇರಿ ಪ್ರಾಣಿ ಎನ್ನುವಂಥ ಪದವನ್ನು ಬಳಸಲಾಗಿದೆ. ಈ ಭೂಮಿಯಲ್ಲಿ ಹುಟ್ಟಿದ ಕ್ಷಣದಿಂದ ತಾಯಿಯ ಒಡಲನ್ನು ದಾಟಿದ ಮೇಲೆ ನಾವು ಸಮಾಜಮುಖಿಗಳಾಗ್ತೇವೆ, ಸಾಮಾಜಿಕರಾಗ್ತೇವೆ. ಸಮಾಜದಲ್ಲಿಯ ಅನೇಕ ವ್ಯಕ್ತಿಗಳ ಸಂಪರ್ಕದ ಮೂಲಕ ಅನೇಕ ಪಾಠಗಳನ್ನು ಸಮಾಜದಿಂದ ನಾವು ಕಲಿತೇವೆ. ಏಕ ವ್ಯಕ್ತಿ ಅನೇಕನಾಗುವುದು ಸಮಾಜದಿಂದಲೇ. ಸಮಾಜದಲ್ಲಿ ನಮ್ಮ ಹೆಸರು, ನಮ್ಮ ವ್ಯಕ್ತಿತ್ವ, ನಮ್ಮ ಜೀವನದ ಗತಿ, ಬದುಕಿನ ಸ್ಥಿತಿ ಎಲ್ಲವೂ ಒಂದು ವ್ಯವಸ್ಥೆಗೆ ಒಳಪಡಬೇಕು ಅಂತಿದ್ದರೆ ಅದು ಸಾಮಾಜಿಕರಾದಾಗಲೇ ಎನ್ನುವುದನ್ನು ಈ ವೇಳೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಾಜ ನಮಗೆ ಪಾಠವನ್ನು ಕಲಿಸ್ತದೆ. ಸಮಾಜಕ್ಕೆ ನಾವು ಬೇಕು ಅಂತಿದ್ದಾಗ, ಸಾಮಾಜಿಕರಾಗಿ ನಾವು ಇರಬೇಕು ಎನ್ನುವ ಭಾವ ನಮ್ಮಲ್ಲಿದ್ದರೆ ನಮ್ಮಲ್ಲಿಯ ಒಳ್ಳೆಯತನವನ್ನು ನಾವು ರೂಢಿಸಿಕೊಂಡು ಬೆಳೆಸಿಕೊಂಡು ಅದನ್ನು ಅನುಸರಿಸಿಕೊಂಡು ಹೋದಾಗ ಮಾತ್ರ ಸಾಧ್ಯ. ಎಲ್ಲರೂ ಸುಖವಾಗಿರಲಿ, ಈ ಸುಖದಿಂದ ನಾನು ಸುಖಿಯಾಗಿರಲಿಕ್ಕೆ ಸಾಧ್ಯ ಎನ್ನುವ ತತ್ವಕ್ಕಂಟಿ ಬದುಕನ್ನು ನಾವು ಮುಂದುವರಿಸಿಕೊಂಡು ಹೋಗುವಾಗ ನಮ್ಮ ವ್ಯಕ್ತಿತ್ವದ ವೈಶಾಲ್ಯಕ್ಕೆ ಸಮಾಜವೇ ಕಾರಣವಾಗಿರ್ತದೆ. ಸಾಮಾಜಿಕನಾಗದೆ ನಾನು ಓರ್ವನೇ ಎಲ್ಲವನ್ನೂ ಮಾಡುತ್ತೇನೆ, ನಾವು ಓರ್ವನೇ ಎಲ್ಲವನ್ನು ಪಡೆದುಕೊಳ್ತೇನೆ, ನನಗಾಗಿ ಈ ಜಗ ಇದೆ ಅಂತ ತಿಳಿದುಕೊಂಡಂತಹ ವ್ಯಕ್ತಿಯನ್ನು ಮೂರ್ಖ ಅಂತ ಹೇಳಬೇಕಾಗ್ತದೆ. ಆದರೆ ಜಗದಗಲ ಬದುಕನ್ನು ಸಾಗಿಸುವಾಗ ಮನೆಯೇ ಮೊದಲ ಸಮಾಜ ಎನಿಸಿಕೊಳ್ಳುತ್ತದೆ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಡದಿ, ಮಕ್ಕಳು, ಹೀಗೆ ಇವರೆಲ್ಲರಿಂದ ಕೂಡಿರುವಂತಹ ಈ ಸಾಮೂಹಿಕತೆಯೇ ಒಂದರ್ಥದಲ್ಲಿ ಮನೆಯಿಂದ ಆರಂಭ ಆಗ್ತದೆ ಸಾಂಘಿಕತೆ ಎನ್ನುವಂತಹ ಸಂಗತಿ. ಸಮಾಜಕ್ಕೆ ಬರುವ ಪೂರ್ವದಲ್ಲಿ ನಮ್ಮ ಸುತ್ತಲಿನ ಪರಿಸರ, ಸುತ್ತಲಿನ ವಾತಾವರಣ, ಸುತ್ತಲಿನ ಸಂಗತಿಗಳೆಲ್ಲ ಒಂದಲ್ಲ ಒಂದು ರೀತಿಯಿಂದ ಒಬ್ಬರಲ್ಲ ಒಬ್ಬರಿಂದ ನಾವು ಕಲಿಯುತ್ತಲೇ ಇರುತ್ತೇವೆ. ಕಲಿತು ಅದನ್ನು ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ. ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ರೊಜ್ಜಿಕ್ಕಿಂತಲೂ ಕಡೆ ಅಂತ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ. ಆದರೆ ಸಚ್ಚಾರಿತ್ರ್ಯ, ಸಜ್ಜನಿಕೆ, ಸದ್ವಿಚಾರ ಬದುಕಿನ ಪಥವನ್ನು ನಿರ್ಮಿಸಲಿಕ್ಕೆ ಸಹಕಾರಿಯಾಗ್ತದೆ ಅನ್ನೋದನ್ನು ನೆನಪಿಸಿಕೊಂಡಾಗ ಈ ಎಲ್ಲ ಪಥಿಕರಾಗಿ ಬಂದಿರುವಂಥ ನಾವು ಈ ದಾರಿಯಲ್ಲಿ ಸಾಗುತ್ತಿದ್ದೇವೆ ಅಂದರೆ ನಮ್ಮ ಗುರಿ ಒಂದೇ. ಹುಟ್ಟಿನಿಂದ ಸಾವಿನವರೆಗೆ ಸಾಮಾಜಿಕರಾಗಿರದೇನೆ ನಾವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ವಸುಧಾ ಏವ ಕುಟುಂಬಿನಃ ಅಂತ ಹೇಳಲಾಗಿದೆ. ಈ ವಸುಧಾ, ಈ ಭೂಮಿ ಒಂದು ಕುಟುಂಬ ಇದ್ದಂತೆ. ಸ್ತ್ರೀ ಪುರುಷ ಎನ್ನುವಂತಹ ಎರಡು ಪ್ರಧಾನವಾದಂತಹ ಭೇದವನ್ನು ನಾವು ಗುರುತಿಸಬಹುದೇ ಹೊರತು ಮನುಷ್ಯನ ಶರೀರದಲ್ಲಿ ಹರಿಯುವ ರಕ್ತ, ತೆಗೆದುಕೊಳ್ಳುವ ಆಹಾರ, ಒಡನಾಡಿಕೊಂಡಿರುವಂತಹ ಸಂಗತಿಗಳು ಸ್ವಲ್ಪ ಮಟ್ಟಿನ ಭೇದವನ್ನು ಅದು ವ್ಯಕ್ತಪಡಿಸಿದರೂ ಎಲ್ಲವೂ ಅಭೇದವೇ. ಎಲ್ಲವೂ ಕೊನೆಯಲ್ಲಿ ಸೇರೋದು ಒಂದನ್ನೇ. ಹುಟ್ಟು ಸಾವಿನ ನಡುವಿನ ಬದುಕಿನ ಪಥಿಕರಾದಂಥ ನಾವು ಸಾವನ್ನು ಆಮಂತ್ರಿಸಿಕೊಳ್ಳುತ್ತಲೇ ಇರುತ್ತೇವೆ ಪ್ರತಿ ಕ್ಷಣದಲ್ಲಿಯೂ. ಆದರೆ ಸಾವಿಗೆ ಮುಂಚೆ ಈ ವ್ಯಕ್ತಿ ಇನ್ನೂ ಕೆಲವು ಕಾಲ ಬದುಕಿದ್ದರೆ ಚೆನ್ನಾಗಿತ್ತು ಎನ್ನುವುದನ್ನು

0: ಹೇಳಿಸಿಕೊಳ್ಳುವ ವ್ಯಕ್ತಿತ್ವ ಆಗಬೇಕೇ ಹೊರತು ಅದರ ಬದಲು ಸಮಾಜದಲ್ಲಿ ಈತ ಇದ್ದು ಇಡೀ ಸಮಾಜವನ್ನೇ ಹದಗೆಡಿಸಿದ ಅಂತ ಹೇಳುವ ಪರಿಸ್ಥಿತಿ ಬಂದರೆ ಏನಾದೀತು? ಹಾಗಾಗಿ ಪಥಿಕರಾಗಿರುವಂಥ ನಾವು ಕಳೆಯುವ ಪ್ರತಿಯೊಂದು ಕ್ಷಣವನ್ನು ಸಮಾಜ ಹಿತಕ್ಕಾಗಿ ಎನ್ನುವಂತಹ ದೃಷ್ಟಿಯಲ್ಲಿ ಬೆಳೆಸಿಕೊಳ್ಳುವುದರ ಮೂಲಕ ನಮ್ಮ ವ್ಯಕ್ತಿತ್ವದ ನಿರ್ಮಾಣವನ್ನು ಮಾಡಿಕೊಳ್ಳಬೇಕಾಗಿದೆ.
1: ಇದುವರೆಗೆ ಗಣಪತಿ ಭಟ್ ವರ್ಗಸರ್ ಅವರಿಂದ ಚಿಂತನೆ ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ ರೈತರಿಗೆ ಸಲಹೆ.
3: ಕೀಟನಾಶಕವನ್ನು ಖರೀದಿಸುವಾಗ ಮತ್ತು ಬಳಸುವಾಗ ನಮ್ಮ ರೈತರು ಬಹಳಷ್ಟು ಜಾಗೃತಿಯನ್ನು ವಹಿಸಬೇಕಾಗ್ತದೆ. ಕೀಟನಾಶಕ ಎನ್ನುವಂತಹದ್ದು ಒಂದು ಸಂಘಟಿತ ಪದ. ಯಾವುದನ್ನು ಹತೋಟಿ ಮಾಡ್ತೀವೋ ಅಥವಾ ನಿಯಂತ್ರಣ ಮಾಡ್ತೀವೋ ಎನ್ನುವುದರ ಮೇಲೆ ಅವುಗಳನ್ನು ವರ್ಗೀಕರಿಸಬಹುದು. ಉದಾಹರಣೆಗೆ, ಕೀಟವನ್ನು ಹತೋಟಿ ಮಾಡುವಂತಹದ್ದು ಅಥವಾ ನಿಯಂತ್ರಿಸುವಂತಹ ರಾಸಾಯನಿಕವನ್ನು ಕೀಟನಾಶಕ ಎಂದು ಕರೆಯಲಾಗ್ತದೆ. ಯಾವುದು ರೋಗವನ್ನು ಹತೋಟಿ ಮಾಡ್ತದೋ ಅಥವಾ ನಿಯಂತ್ರಿಸ್ತದೋ ಅದು ರೋಗನಾಶಕ ಇಲ್ಲವೇ ಶಿಲೀನಾಶಕ. ಕಳೆಗಳನ್ನು ನಿಯಂತ್ರಿಸ್ತಾ ಇದ್ದರೆ ಅವು ಕಳೆನಾಶಕ. ಎಷ್ಟೋ ಸರಿ ರೈತರು ಕೀಟನಾಶಕ ವ್ಯಾಪಾರಿಯ ಬಳಿಯೇ ವಿಚಾರಿಸಿ ಆ ವ್ಯಾಪಾರಿಯು ಕೊಟ್ಟಂತಹ ಕೀಟನಾಶಕವನ್ನು ಖರೀದಿಸಿ ಬಳಸುವಂತಹ ಕ್ರಮವನ್ನು ಅನುಸರಿಸ್ತಾರೆ. ಸ್ವಂತ ಅನುಭವ, ಇತರೆ ರೈತರ ಅನುಕರಣೆ, ಕೀಟನಾಶಕ ಕಂಪನಿ ಮಾರಾಟ ಪ್ರತಿನಿಧಿಯ ಶಿಫಾರಸಿನ ಪ್ರಕಾರ ಕೀಟನಾಶಕವನ್ನು ಖರೀದಿಸುವುದು ಕೂಡ ಇದೆ. ಕೃಷಿ ಅಧಿಕಾರಿ, ವಿಷಯ ತಜ್ಞರ ಸಲಹೆ ಮತ್ತು ಕೃಷಿ ವಿಶ್ವವಿದ್ಯಾನಿಲಯ ಶಿಫಾರಸುಗಳನ್ನು ಪಾಲಿಸುವಂಥವರು ಕಡಿಮೆ. ಆದರೆ ಕೀಟನಾಶಕಗಳು ವಿಷಯುಕ್ತವಾಗಿದ್ದು ಅವುಗಳ ಅನಿಯಂತ್ರಿತ ಉಪಯೋಗದಿಂದ ಕೀಟನಾಶಕ ಸಿಂಪಡಿಸುವ ವ್ಯಕ್ತಿ, ಬೆಳೆ, ಸುತ್ತಮುತ್ತಲಿನ ಪರಿಸರ, ಜಲಚರಗಳು, ಉಪಯೋಗಿ ಕೀಟಗಳು ಮತ್ತು ಪ್ರಾಣಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಿ ತುಂಬ ಹಾನಿಯನ್ನು ಉಂಟು ಮಾಡಬಲ್ಲವು. ಮನುಷ್ಯರು ಹಾಗೂ ಸಾಕುಪ್ರಾಣಿಗಳಿಗಾಗಿ ಔಷಧಿಯನ್ನು ಕೊಳ್ಳುವಾಗ ನಾವು ಎಷ್ಟೊಂದು ಎಚ್ಚರವನ್ನು ವಹಿಸ್ತೀವೋ ಅಷ್ಟೇ ಎಚ್ಚರಿಕೆಯನ್ನು ಅಥವಾ ಜಾಗರೂಕತೆಯನ್ನು ಕೀಟನಾಶಕವನ್ನು ಖರೀದಿಸುವ ಸಂದರ್ಭದಲ್ಲಿಯೂ ಕೂಡ ನಾವು ವಹಿಸಬೇಕಾಗ್ತದೆ. ಖರೀದಿಸುವ ಕೀಟನಾಶಕವು ಆಯಾ ಬೆಳೆಗೆ ಶಿಫಾರಸಲ್ಪಟ್ಟಿದೆಯೇ ಎನ್ನುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಕೀಟನಾಶಕ ಶೀಷೆ, ಚೀಲ ಸರಿಯಾದ ರೀತಿಯಲ್ಲಿ ಸೀಲ್ ಆಗಿರಬೇಕು. ಕೀಟನಾಶಕ ಪ್ಯಾಕಿಂಗ್ನ ಮೇಲೆ CIR ನೋಂದಣಿ ಸಂಖ್ಯೆ, ಬ್ಯಾಚ್ ನಂಬರ್, ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕ ಸ್ಪಷ್ಟವಾಗಿ ನಮೂದಿಸಿರಬೇಕು. ಕೀಟನಾಶಕದ ಜೊತೆಗೆ ಅದರ ಮಾಹಿತಿ ಪತ್ರಿಕೆಯನ್ನು ತಪ್ಪದೇ ತೆಗೆದುಕೊಳ್ಳಬೇಕು ಮತ್ತು ಅದರಲ್ಲಿ ಕೊಟ್ಟಿರುವಂತಹ ಮಾಹಿತಿಯ ಅನುಸಾರ ಕೀಟನಾಶಕವನ್ನು ಬಳಸಬೇಕಾಗ್ತದೆ. ಖರೀದಿಸಿದ ಕೀಟನಾಶಕ ಮಾಹಿತಿ ನಮೂದಿಸಿದ ಪ್ರಮಾಣೀಕೃತ ರಸೀದಿಯನ್ನು ತಪ್ಪದೇ ವ್ಯಾಪಾರಿಯಿಂದ ತೆಗೆದುಕೊಳ್ಳಬೇಕು. ಕೀಟನಾಶಕಗಳ ವಿಷಕಾರಕ ಶ್ರೇಣಿಯ ಚಿಹ್ನೆಯನ್ನು ತಪ್ಪದೇ ಗಮನಿಸಬೇಕು. ಖರೀದಿಸುವ ಕೀಟನಾಶಕದ ಅತಿ ಮುಖ್ಯ ಅಂಶಗಳಾದ ರಾಸಾಯನಿಕ ಸಂಯೋಜನೆ, ಶಿಫಾರಸು, ಬಳಸಬೇಕಾದಂತಹ ಉಪಕರಣ ಮತ್ತು ಬಳಸುವ ಸಮಯ, ವಿಷ ತಗುಲಿದ ಲಕ್ಷಣಗಳು, ಪ್ರಥಮ ಚಿಕಿತ್ಸೆ ವಿಧಾನಗಳು, ದಾಸ್ತಾನು, ಬಳಸಿದ ನಂತರ ಖಾಲಿಯಾದ ಶೀಷೆಗಳನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡುವಂತಹದ್ದು ಹಾಗೂ ಮುಂಜಾಗ್ರತಾ ಕ್ರಮಗಳು, ಈ ಎಲ್ಲ ವಿವರಣೆಯನ್ನು ಆಯಾ ರಾಜ್ಯ ಭಾಷೆಗಳಲ್ಲಿ ನಮೂದಾಗಿರುತ್ತವೆ. ಇವುಗಳನ್ನು ಓದಿ ಅರ್ಥ ಮಾಡಿಕೊಳ್ಬೇಕು. ಸಿಂಪರಣೆ ಮಾಡುವುದಕ್ಕೆ ಮುಂಚಿತವಾಗಿ ಸಿಂಪರಣಾ ಉಪಕರಣವನ್ನು ಸರಿಯಾಗಿ ನೀರಿನಿಂದ ತೊಳೆದು ಉಪಕರಣ ಸರಿಯಾಗಿದೆಯೇ ಎನ್ನುವುದನ್ನು ಪರೀಕ್ಷಿಸಿಕೊಳ್ಳಬೇಕು. ಸಿಂಪರಣಾ ದ್ರಾವಣವನ್ನು ಶಿಫಾರಸಿದ ಪ್ರಮಾಣದ ನೀರಿನೊಡನೆ ಸರಿಯಾಗಿ ಬೆರೆಸಿ ತಯಾರಿಸಿಕೊಳ್ಳಬೇಕು. ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಔಷಧಿಗಳನ್ನು ಸಿಂಪರಣೆ ಮಾಡಬೇಕಾದಂತಹ ಸಂದರ್ಭಗಳಲ್ಲಿ, ಅಂದರೆ ಕೀಟನಾಶಕ, ಶಿಲೀನಾಶಕ, ಒಂದಕ್ಕಿಂತ ಹೆಚ್ಚು ಕೀಟನಾಶಕ, ಶಿಲೀನಾಶಕ ಮತ್ತು ಶಿಲೀನಾಶಕ, ಇವುಗಳ ಜೊತೆಗೆ ನೀರಿನಲ್ಲಿ ಕರಗುವಂತಹ ಪೋಷಕಾಂಶಗಳು, ಸಸ್ಯ ವೃದ್ಧಿ ಹಾರ್ಮೋನುಗಳು, ಇವುಗಳನ್ನು ಉಪಯೋಗಿಸುವಾಗ ಮೊದಲು ಒಂದು ಔಷಧಿ ಕರಗಿದ ನಂತರವೇ ಇನ್ನೊಂದು ಔಷಧಿಯನ್ನು ಕರಗಿಸಿ ಸಿಂಪರಣಾ ದ್ರಾವಣವನ್ನು ತಯಾರಿಸಿಕೊಳ್ಳಬೇಕು. ಒಂದು ವೇಳೆ ದ್ರಾವಣವು ಮೊಸರಿನಂತಾದರೆ, ಗಂಟುಗಳಾದರೆ ಆ ದ್ರಾವಣವನ್ನು ಸಿಂಪರಣೆಗೆ ಬಳಸಬಾರದು.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸೋಮನಾಥ ಮರಡು ಹಾಡಿದ ಷಣ್ಮುಖ ಸ್ವಾಮಿ ಅವರ ರಚನೆ ಅಗ್ನಿಯ ಸಂಘದ

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಪುರಂದರದಾಸರ ರಚನೆ ವೃಂದಗಾನದಲ್ಲಿ ತಾರಕ ಬಿಂದಿಗೆ

0: ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ

0: ಯಾಕೆ ಸಿಗುತ್ತೆ?
1: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಪುರಂದರದಾಸರ ರಚನೆ ಯುಗಳಗಾನದಲ್ಲಿ ತೂಗಿರೆ ರಂಗನ ತೂಗಿರೆ ಕೃಷ್ಣನ.

ಆಕಾಶವಾಣಿ ಕಾರವಾರ. ಶ್ರೋತೃಗಳೇ, ಇಂದು ಮುಂಜಾನೆ 7:15 ನಮ್ಮ ನಿಲಯದಿಂದ ಕಾವ್ಯಯಾನ ಕೈ ಮುದ್ರಣ ಶ್ರೀ ರಾಮೇಶ್ವರಿ ಧೂಮಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ ಕೇಳಲಿದ್ದೀರಿ. ವಾಚನಕಾರರು ಗಣಪತಿ ಪದ್ಯಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 9:15 ಭಾವಗೀತೆಗಳು, 9:15 ಗೆಳೆತನ ಈ ಕುರಿತು ಮಾತನಾಡುತ್ತಾರೆ ಕಾಳಿದಾಸ್ ಬಡಿಗೇರ್. 9:30 ಶಾಸ್ತ್ರೀಯ ಸಂಗೀತದಲ್ಲಿ ಅಭಿಜಿತ್ ಬ್ಯಾನರ್ಜಿ ಅವರಿಂದ ತಬಲಾ ವಾದನ ಕೇಳಲಿದ್ದೀರಿ. ಇಂದು ಸಂಜೆ 5:30 ಸಂದೇಶ ಸಂಗಮ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಸೈಕಲ್ ಏರಲು ಹೋದಾಗ. 6:50 ಕಿಸಾನ್ ವಾಣಿಯಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ವನ ನಿರ್ಮಾಣದ ಮಹತ್ವ ಕುರಿತು ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಹಾಗೂ ಇನ್ನಿತರ ಪರಿಸರ ಪ್ರಶಸ್ತಿಗಳನ್ನು ಪಡೆದಿರುವ ಶಿರಸಿಯ ಪರಿಸರವಾದಿ ಉಮಾಪತಿ ಗಜಾನನ್ ಭಟ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 7:02. ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೆ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. 2186 ಕೋಟಿ ರೂಪಾಯಿ ಕೇಂದ್ರದ ನೆರವು ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಾಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ ವಾಣಿಜ್ಯ ಬಳಕೆಗೆ ಪುನಾರಂಭ ಸೇರಿದಂತೆ ಒಟ್ಟು 13 ಅಂಶಗಳ ಕುರಿತು ಕೇಂದ್ರ ಸಚಿವರು ಹಾಗೂ ರಾಜ್ಯದ ಸಂಸದರ ಜತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಚರ್ಚಿಸಿದರು. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸಾಗರಮಾಲಾ ಯೋಜನೆ, ಕುದುರೆಮುಖ ರಾಷ್ಟೀಯ ಉದ್ಯಾನದಿಂದ ಕುಟುಂಬಗಳ ಸ್ಥಳಾಂತರ, ಪುನರ್ವಸತಿ ಹಾಗೂ ಪರಿಹಾರದ ಪ್ಯಾಕೇಜ್ ಬಗ್ಗೆ ಸಭೆ ಚರ್ಚಿಸಿತು. 2025-26 ಸಾಲಿಗೆ 15ನೇ ಹಣಕಾಸು ಆಯೋಗ 2186 ಕೋಟಿ 20 ಲಕ್ಷ ರೂಪಾಯಿ ನೆರವು ಘೋಷಿಸಿದ್ದು, ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡುವಂತೆ ರಾಜ್ಯವನ್ನು ಪ್ರತಿನಿಧಿಸುವ ಸಂಸದರು ಒತ್ತಡ ಹೇರುವಂತೆ ಮುಖ್ಯಮಂತ್ರಿ ಕೋರಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ಟ್ರಾವೆಲರ್ ನೂಕ್ಸ್ ಯೋಜನೆಗೆ 25 ಕೋಟಿ 64 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಲೋಕಸಭೆಗೆ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ 2023-24 ಸ್ವದೇಶ ದರ್ಶನ ಯೋಜನೆಯಡಿ ಪ್ರವಾಸೋದ್ಯಮ ಸಚಿವಾಲಯ ಈಗಾಗಲೇ 2 ಕೋಟಿ 56 ಲಕ್ಷ ರೂಪಾಯಿ ಬಳಕೆಗೆ ಅನುಮೋದಿಸಿದೆ ಎಂದರು. ಲೋಕಸಭೆಯಲ್ಲಿ ಸಂಸದ ಇ ತುಕಾರಾಮ್ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ಸೆಪ್ಟೆಂಬರ್ನಲ್ಲಿ ಸ್ವದೇಶ ದರ್ಶನ ಯೋಜನೆಯ ಮೌಲ್ಯಮಾಪನ ಕೈಗೊಳ್ಳುವುದಾಗಿ ಮಾಹಿತಿ ನೀಡಿದರು. ಕರ್ನಾಟಕದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ದೊರವಾಯನ ಹಕ್ಕಿ ಸಂರಕ್ಷಣೆಗೆ ಯೋಜಿಸಲಾಗುತ್ತಿದೆ ಎಂದು ಪ್ರಧಾನ ಮುಖ್ಯ ವನ್ಯಜೀವಿ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ಬಳಿಯ ಕಮಲಾಪುರದ ಪ್ರಕೃತಿ ನಿರೂಪಣಾ ಕೇಂದ್ರದಲ್ಲಿ ಬಳ್ಳಾರಿ ಪ್ರಾದೇಶಿಕ ಅರಣ್ಯ ವಿಭಾಗದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಬಳ್ಳಾರಿ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಮಾತನಾಡಿ, ಅಳಿವಿನಂಚಿನಲ್ಲಿರುವ ದೊರವಾಯನ ಹಕ್ಕಿಯನ್ನು ಸಿರಗುಪ್ಪ ಆಂಧ್ರಪ್ರದೇಶದ ಮಧ್ಯೆ ಪತ್ತೆಹಚ್ಚಲಾಗಿದೆ. 16 ವರ್ಷಗಳ ಅಧ್ಯಯನದ ಬಳಿಕ ಸಂರಕ್ಷಣೆಯ ಮಹತ್ವ ಮನಗಾಣಲಾಗಿದೆ ಎಂದರು. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030 ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ತಡೆಗಟ್ಟುವಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕುರಿತು ಧಾರವಾಡದ ಖ್ಯಾತ ಕಾಮಣಿ ಚಿಕಿತ್ಸಾ ತಜ್ಞ ಡಾ ನಿತಿನ್ ಚಂದ್ರ ಹತ್ತಿಕಾಳ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ವೈರಸ್ ಅನ್ನ ಕಂಡುಹಿಡಿದಂತಹ ಡಾಕ್ಟರ್ ಬರೂಚ್ ಬ್ಲಂಬರ್ಗ್ ಅವರ ಜನ್ಮದಿನ, ಆದ್ದರಿಂದ ನಾವು ಇವತ್ತಿನ ದಿವಸ ಹೆಪಟೈಟಿಸ್ ಡೇ ಅಂತ ಹೇಳಿ ಆಚರಿಸ್ತೇವೆ. ಹೆಪಟೈಟಿಸ್ ಅಥವಾ ಇನ್ಫ್ಲಾಮೇಷನ್ ಆಫ್ ದಿ ಲಿವರ್ ಸುಮಾರು 5 ಪ್ರಕಾರದವನ್ನ ನಾವು ಹೆಚ್ಚಾಗಿ ಹೇಳ್ತೇವೆ. ಹೆಪಟೈಟಿಸ್ ಎ, ಬಿ, ಸಿ, ಡಿ ಮತ್ತು ಇ ಅಂತ ಹೇಳಿ. ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಅತ್ಯಂತ ಅಪಾಯಕಾರಿ. ಕಾಮನಿ ಜಾಂಡಿಸ್ ಆದಾಗ ಕಣ್ಣು ಹಳದಿ ಆಗ್ತವೆ, ಚರ್ಮ ಕೂಡ ಹಳದಿ ಆಗಬಹುದು, ಕಾಲ್ಮಡಿ ಬಣ್ಣ ಬದಲಾಗಬಹುದು. ಹೆಪಟೈಟಿಸ್ ಎ ಮತ್ತು ಇ ಇವೆರಡು ಪ್ರಕಾರ ಹೆಚ್ಚಾಗಿ ಕಲುಷಿತ ನೀರು ಮತ್ತು ಆಹಾರದಿಂದ ಇವು ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗ್ತವೆ ಅಂತ ಹೇಳ್ಬಹುದು. ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಅನ್ನುವಂತದ್ದು ಒಂದೇ ಒಂದು ಮದ್ದು, ಒಳ್ಳೆಯ ನೀರು, ಅದರ ಬಗ್ಗೆನೂ ನಾವು ಹೆಚ್ಚು ಲಕ್ಷ್ಯ ಕೊಡಬೇಕು.
0: ಚಿತ್ರದುರ್ಗ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ದಾವಣಗೆರೆಯ ಎಸ್ಎಸ್ ನಾರಾಯಣ ಆಸ್ಪತ್ರೆಯ ಸಹಯೋಗದಲ್ಲಿ ಇಂದು ಬೆಳಗ್ಗೆ 10 ಗಂಟೆಯಿಂದ ಜಠರ ಮತ್ತು ಕರುಳು ಸಂಬಂಧಿ ತಪಾಸಣಾ ಶಿಬಿರ ಜರುಗಲಿದೆ. ಖ್ಯಾತ ತಜ್ಞ ಡಾ ಡಿಕೆ

0: ಬಿನ್ ತಪಾಸಣೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಹೀರಾಚಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನರಾದರು. ಅವರಿಗೆ 99 ವರ್ಷ ವಯಸ್ಸಾಗಿತ್ತು. ವಿನೋಬಾ ಭಾವೆ ಅವರೊಂದಿಗೆ ಭೂದಾನ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಹೀರಾಚಂದ್ ವಾಘ್ಮಾರೆ ಸಮಾಜವಾದಿಯಾಗಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾಗಿದ್ದ ಅವರು ಮಹಾತ್ಮ ಗಾಂಧಿ ಹಾಗೂ ಜಯಪ್ರಕಾಶ್ ನಾರಾಯಣ್ ಅವರ ತತ್ವಾದರ್ಶಗಳಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಭಾಲ್ಕಿ ಪಟ್ಟಣದ ರುದ್ರಭೂಮಿಯಲ್ಲಿ ಜರುಗಿತು. ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ವಿವಿಧೆಡೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲಿಸಿತು. ಕನಕಗಿರಿಯ ಹುಲಿ ಹೈದರ್ ಹಾಗೂ ಗಂಗಾವತಿಯ ಹಾಸಗಲ್ ಗ್ರಾಮಗಳ ರೈತರ ಜಮೀನಿಗೆ ತೆರಳಿ ತೊಗರಿ, ಹತ್ತಿ, ಸೂರ್ಯಕಾಂತಿ ಬೆಳೆ ಹಾನಿ ವೀಕ್ಷಿಸಿ ರೈತರಿಂದ ಮಾಹಿತಿ ಪಡೆಯಿತು. ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕ ಪರಳ ಮುನವಳ್ಳಿ, ಬಸವರಾಜ್ ಧಡೆಸೂಗೂರ್ ಪಾಲ್ಗೊಂಡು ರಾಜ್ಯ ಸರ್ಕಾರ ಕೂಡಲೇ ಬರಗಾಲ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಇಂದು ವಿಶ್ವ ಪರಿಸರ ಸಂರಕ್ಷಣೆ ದಿನಾಚರಣೆ. ರಕ್ಷಿಸಿ ಸಂರಕ್ಷಿಸಿ ಪ್ರಾಕೃತಿಕ ಸಂಪತ್ತನ್ನು ಸುಸ್ಥಿರತೆಯೊಂದಿಗೆ ಬಳಸಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯಕರ ಪರಿಸರ ವ್ಯವಸ್ಥೆ ಸುಸ್ಥಿರ ಸಮಾಜಕ್ಕೆ ಅಡಿಪಾಯ. ಹಲವೆಡೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಗಣೇಶ್ ಮುಂಬರುವ ಏಷ್ಯನ್ ಗೇಮ್ಸ್ಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ತರಬೇತಿ ನಿರತರಾಗಿರುವ ಜಿ ಸಿಂಧುಶ್ರೀ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನಾನು ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಗಿದ್ದೀನಿ ಮತ್ತೆ ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದೀನಿ 4.25 ಮೀಟರ್ಸ್ ಮಾಡಿ. ನನ್ನ ಪೋಲ್ ಇರ್ಲಿಲ್ಲ, ಬೇರೆ ನನ್ನ ಫ್ರೆಂಡ್ ಪೋಲ್ ಇಸ್ಕೊ ಬಂದೆ. ನಾನು ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ದೆ, ಏಷ್ಯನ್ ಗೇಮ್ಸ್ ಕ್ವಾಲಿಫೈನು ಮಾಡಿದ್ದು.
5: ಸಾಯಲ್ ಕೋಚ್ ಬಂದ್ರು, ವಿಜೇಶ್ ಅಂತ, ಅವರೇ ನನಗೆ ಕೋಚಿಂಗ್ ಮಾಡಿಸ್ತಾರೆ. ಇವಾಗವರೆಗೂ ನಾನು ಅವ್ರ ಹತ್ರ ಹೋದಾಗ 3.40 ಮೀಟರ್ಸ್ ಮಾಡ್ತಾ ಇದ್ದೆ, ಇವಾಗ 4.25 ಮಾಡ್ತಾ ಇದ್ದೀನಿ. ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಕೋಚ್ ವಿಜೇಶ್ ಸರ್.
4: AFI ನು ಹೆಲ್ಪ್ ಮಾಡಿದ್ದಾರೆ, ಕರ್ನಾಟಕ ಗವರ್ಮೆಂಟ್ ಇಂದ ಪರಮೇಶ್ವರ್ ಸರ್ ಕೈಯಿಂದ ನನಗೆ 3 ಪೋಲ್ ಕೊಡಿಸಿದ್ದಾರೆ. ಮತ್ತೆ ನಮ್ಮ ಕೋಚ್ ವಿಜೇಶ್ ಸರ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿದ್ದೆಲ್ಲರಿಗೂ ಥ್ಯಾಂಕ್ ಯು.
0: ಚಾಮರಾಜನಗರದಲ್ಲಿ ಶ್ರೀ ಚಾಮರಾಜೇಶ್ವರ ಆಷಾಢ ರಥೋತ್ಸವ ಇಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಬೆಳಗ್ಗೆ 11:00 to 11:37 ಜರುಗಲಿದೆ. ಪೊಲೀಸ್ ಇಲಾಖೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಮುಂಗಾರು ಹಂಗಾಮಿನ ಪ್ರಸಕ್ತ ಸಾಲಿನ ಅಭಿಯಾನಕ್ಕೆ ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತ ಭವನದಲ್ಲಿ ಚಾಲನೆ ನೀಡಿದರು. ಹವಾಮಾನ ವೈಪರೀತ್ಯದಿಂದ ರೈತರಿಗೆ ಅನಿರೀಕ್ಷಿತ ನಷ್ಟ ಉಂಟಾಗುವ ಸಾಧ್ಯತೆ ಇದ್ದು ರೈತರ ಆರ್ಥಿಕ ಸಂಕಷ್ಟವನ್ನು ಕಡಿಮೆ ಮಾಡಲು ಬೆಳೆ ವಿಮೆ ಯೋಜನೆ ಜಾರಿಗೊಳಿಸಲಾಗಿದೆ. ಆದ್ಯತೆ ಮೇಲೆ ಹೆಸರು ನೋಂದಾಯಿಸುವಂತೆ ಮನವಿ ಮಾಡಿದರು. ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಈವರೆಗೆ 17,15,001 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 9,49,502 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಮಾಹಿತಿ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 12,31,040 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,186 ಕೋಟಿ ರೂಪಾಯಿ ಕೇಂದ್ರದ ನೆರವು, ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು

0: ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಂದ್ ವಾಘಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಗಣಪತಿ ಪದ್ಯಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್.
2: ಆಕಾಶವಾಣಿ ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 91ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್.
3: ವಿದ್ಯುನ್ಮಾಲಿ ಎಂಬ ರಾಕ್ಷಸನು ಶತ್ರುಘ್ನಾದಿಗಳು ಹಿಂಬಾಲಿಸುತ್ತಿದ್ದ ಯಜ್ಞದ ಕುದುರೆಯನ್ನು ಅಪಹರಿಸಿದ್ದಾನೆ. ಈ ಮಾಯಾವಿಯನ್ನು ಗೆದ್ದು ಬರ್ತೇನೆ ಅಂತ ಪುಷ್ಕಲನೆ ಮೊದಲಾದ ವೀರರು ಪ್ರತಿಜ್ಞೆಯನ್ನು ಮಾಡುತ್ತಾ ಇದ್ದಾರೆ.
4: ಅನೀತ

ಜಡಿದು ಸೊಪ್ಪು ಸೊವಡಪ್ಪಿನ ಬಡಿದೆಳ್ಬಟ್ಟದೆ ಮಾಡ್ದೆನಾದೊಡೆ ಕಳ್ವ ಕಲ್ಗುಡಿವ ಸಟೆದಟ ಮಡಿ.

0: ಅಷ್ಟರಲ್ಲಿ ಪ್ರತಾಪಾಗ್ರಿಯಂ ಎನ್ನುವ ಒಬ್ಬ ಸಿಂಹದಂತೆ ಧೈರ್ಯಶಾಲಿಯಾದ ಸಮರ ಸಾಹಸಿಯಾದ ವೀರನು ಶತ್ರುಘ್ನನಲ್ಲಿ ಹೇಳುತ್ತಾನೆ, ಇಂದು ಬಂದು ತಮಗೆದಿರಾಗಿರುವ ಈ ದಾನವನೊಂದಿಗೆ ಹೋರಾಟ ಮಾಡಿ ಅವನನ್ನು ಸಂಪೂರ್ಣ ನಾಶ ಮಾಡುವಂತೆ ಹೊಡೆದು ಓಡಿಸದೇ ಇದ್ದರೆ ತಾನು ಕಳ್ಳನ, ಕಳ್ಳು ಕುಡಿಯುವವನ, ಸುಳ್ಳು ಹೇಳಿ ಮೋಸದಿಂದ ಬೇರೊಬ್ಬರ ಒಡವೆಯನ್ನು ದೋಚುವ ಪಾತಕಿಯ ನಿಷ್ಠುರವಾದಂತಹ ಕಷ್ಟಕರವಾದ ಬವಣೆಯನ್ನು ಹೊಂದುವ ಸ್ಥಿತಿ ತನಗಾಗಲಿ ಎನ್ನುವ ಪ್ರತಿಜ್ಞಾವಾಕ್ಯವನ್ನಾಡುತ್ತಾನೆ.
1: ಮತ್ತೆ

ಆಮೇಲೆ ಶತ್ರುಘ್ನನಿಗೆ ಭಾವನಾದ, ಅರ್ಥಾತ್ ಸೀತೆಗೆ ಸಹೋದರನಾದ ಲಕ್ಷ್ಮೀನಿಧಿಯು, ಇವನು ಅಚಲವಾದಂತಹ ಬಲವನ್ನು ಸಾಮರ್ಥ್ಯವನ್ನು ಹೊಂದಿದವನು. ಕವಿ ಹೇಳ್ತಾನೆ, ನೆಲದಂತೆ ಅಚಲನಾದವ ಒಂದು, ಇನ್ನೊಂದು ನೆಲವಿರುವಷ್ಟು ಕಾಲವೂ ಅಚಲವಾಗಿ ಉಳಿಯುವ ಛಲ ಮತ್ತು ಬಲಗಳಿಂದ ಕೂಡಿದಂತಹ ಗಂಡುಗಲಿಯಾದ ಲಕ್ಷ್ಮೀನಿಧಿಯು ತನ್ನ ಭಾವನಲ್ಲಿ ಹೇಳ್ತಾನೆ, ಪುಷ್ಕಲನೋ ಅಥವಾ ಪ್ರತಾಪಾರ್ಘ್ಯನೋ ಯಾರೇ ಇರಲಿ, ಅವರಿಂದ ಮಿಕ್ಕಿನ ಹೆಚ್ಚಿನ ಕರವಾಳವನ್ನು ಹಿಡಿದ ಪಟು ಭಟರಿರಲಿ, ಈ ಬಾರಿ ಯುದ್ಧದಲ್ಲಿ ಗುದ್ದಿನ ಆಟದೊಳ್, ಗುದ್ದಿನ ಆಟ

ಅಂದರೆ ಗುದ್ದಾಡಿಕೊಳ್ಳುವ ಈ ಹೋರಾಟದಲ್ಲಿ ಅತ್ಯಂತ ಕೊಬ್ಬಿದ ಕೇಡನ್ನೇ ಮಾಡುತ್ತಿರುವ ಈ ದುಷ್ಟನನ್ನು ಕೆಡಹಾಯ್ಕದೆ ಅವನ ಸೇನೆಯನ್ನು ಕೇರಿ ತುಪ್ಪುಳಂ ತೂರದೆ, ಅಂದರೆ ಧಾನ್ಯವನ್ನು ಹೊಟ್ಟಿನಿಂದ ವಿಂಗಡಿಸುವಾಗ ಗೆರಸೆಯಲ್ಲಿಟ್ಟು ಕೇರುವ ಕ್ರಮ ಇದೆ, ಹಾಗೆ ಕೇರುವಾಗ ಹೊಟ್ಟನ್ನು ದೂರಕ್ಕೆ ತೂರಿ ನಿಜವಾದ ಕಾಳನ್ನು ಮಾತ್ರ ಪ್ರತ್ಯೇಕಿಸಿಕೊಳ್ಳುತ್ತಾರೆ. ಹೀಗೆ ಆ ಹೊಟ್ಟು ತೂರುವಂತೆ ರಾಕ್ಷಸನ ಸೈನ್ಯವನ್ನು ತೂರದೇ ಇದ್ದರೆ ಮತ್ತು ಆ ಹಯವನ್ನು ತಾನು ಹಿಂದೆ ತಾರದೇ ಇದ್ದರೆ, ಎಮ್ಮಾ ಜನಕಂ ಜನಕಂ ಜನಕಂ ಮುನಿಜನಕಂ ಸಮಂತು ನಡೆದ ತೋರಿದ ಸಜ್ಜನಿಕೆಯಂ ಕೊರಚಾಡು ಒಣಕದ ದುರ್ಜನದ ಬಾರ್ತೆಗೆಟ್ಟ ಬಾಳ್ಕೆ ತನಗಕ್ಕೆ ಅಂತ ಹೇಳ್ತಾನೆ. ಇಲ್ಲಿ ಕವಿ ಬಹಳ ಚಮತ್ಕಾರದ ಶಬ್ದಗಳನ್ನು ಪ್ರಯೋಗಿಸ್ತಾನೆ. ತನ್ನ ತಂದೆಯಾದ ಜನಕನು ಜನರಿಗೂ ಮುನಿಜನರಿಗೂ ಯೋಗ್ಯವಾದ ಬಗೆಯಿಂದ ನಡೆದುಕೊಂಡ ಸಜ್ಜನಿಕೆಯನ್ನು ಹೀನೈಸುವ ದುರ್ಜನದಂತೆ ತನ್ನ ಸ್ಥಿತಿಯಾಗಲಿ ಎನ್ನುವುದೊಂದಾದರೆ, ಎಮ್ಮ ಆ ಜನಕಂ ನಮ್ಮ ತಂದೆಯು ಜನಕಂ ಜನಕಂ ಜನರಿಗೂ ತಂದೆಯಂತೆ ಇದ್ದು ಆಳಿದವನು ಎನ್ನುವ ಧ್ವನಿ, ಜನಕನ ಹೋಲುವ ದೊರೆಗಳ ಧಾಮ ಎಂಬ ಪದ್ಯವನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಪ್ರಜೆಗಳಿಗೆ ತಂದೆಯಂತೆ ಇದ್ದವನು ಮಾತ್ರವಲ್ಲ, ಜನಕಂ ಮುನಿಜನಕಂ ಮುನಿಜನರಿಗೂ ಹಿರಿಯನಾದವನು, ಅರ್ಥಾತ್ ರಾಜಋಷಿಯಾದ ಜನಕನು ತನ್ನ ಶ್ರೇಷ್ಠತೆಯನ್ನು ಸಾರಿದವನು ಅನ್ನೋ ಧ್ವನಿಯಿಂದಲೂ ಈ ಶಬ್ದಗಳನ್ನು ನಾವು ಅರ್ಥೈಸಿಕೊಳ್ಳಬಹುದು. ಹೀಗೆ ಇಂತಹ ಯೋಗ್ಯತಾವಂತನಾದ ತನ್ನ ತಂದೆಯನ್ನು ನಿಂದಿಸುವವನ ಹೀನ ಸ್ಥಿತಿ ತನಗಾಗಲಿ ಅನ್ನುವ ಘೋಷಣೆಯನ್ನು ಮಾಡಿ ತನ್ನ ಕರತಾಡನವನ್ನು ಮಾಡುತ್ತಾನೆ.

ಅಷ್ಟರಲ್ಲಿ ಶತ್ರುಘ್ನನ ಬಲದಲ್ಲಿಯೇ ಸೇರಿ ಹೋಗಿದ್ದ ಪರಾಕ್ರಮ ಹಾಗೂ ಬಲಿಷ್ಠತೆಯ ಸಂಕೇತವಾದ ಕಡುಗಲಿಯಾದ ಹನುಮಂತನು ತನ್ನ ಕೊನೆ ಬಾಲವನ್ನು ಅಲುಗಿಸುತ್ತಾ ಮೈಯುಬ್ಬಿಸಿ ಶತ್ರುಘ್ನನಲ್ಲಿ ಹೇಳುತ್ತಾನೆ, ಜಿಯಾ, ರಕ್ಕಸರ್ಗಂ ಯಮಗಂ ಎಣ್ಣೆ ಸೀಗೆ, ನಮಗೂ ಮತ್ತು ರಾಕ್ಷಸರಿಗೆ ಎಣ್ಣೆ ಸೀಗೆಯ ಸಂಬಂಧ, ಅರ್ಥಾತ್ ಸದಾಕಾಲ ವಿರೋಧವೇ ಇರುವುದು, ಹೊಂದಾಣಿಕೆಯೇ ಇಲ್ಲ. ಹೀಗಾಗಿ ನೀವಲ್ಲ, ದೇವತೆಗಳಲ್ಲ, ನಾಗರಲ್ಲ, ಇಂದು ಈ ಯುದ್ಧದಲ್ಲಿ, ಕಪಟದ ಈ ಹೋರಾಟದಲ್ಲಿ ಈ ರಾಕ್ಷಸನ ಬಲವನ್ನು ಕೊಂದು ಗೋಣ್ಮುರಿದು ಗುಟ್ಟಿಗೆ ಅಟ್ಟುವಡೆ, ಗುಟ್ಟು ಅಂದರೆ ರಹಸ್ಯದ ಜಾಗ ಯಮಲೋಕ, ಇಲ್ಲಿಯವರೆಗೆ ಯಾರೂ ಕಾಣದೇ ಇದ್ದ ಯಮಲೋಕಕ್ಕೆ ಈ ರಾಕ್ಷಸನ ಬಲವನ್ನು ಅಟ್ಟಬೇಕು ಅಂತಾದರೆ ಆನೆ ಸಾಲ್ವೆಂ, ನಾನೇ ಸಾಕು. ಯಾಕಂದರೆ ಕಾಡಲ್ಲಿ ಬೆಳೆದು ಸುದೀರ್ಘವಾದ ಅಂಗಾಂಗಗಳನ್ನು ಹೊಂದಿದ, ದೀರ್ಘವಾದ ದಂತವನ್ನು ಹೊಂದಿದ, ಹಿರಿದಾದ ಆನೆಯ ಕುಂಭಸ್ಥಳವನ್ನು ತನ್ನ ಒಂದು ಕೈಯ ಪಂಜದ ಹೊಡೆತದಿಂದ ಸೀಳಿ ಬಿಸಾಡುವ ಪಂಚಾನನಂಗಂ ಸಿಂಹಕ್ಕೂ ತನಗೂ ಇನ್ನೊಬ್ಬರ ಸಹಾಯ ಬೇಕಾದೀತೆ. ಹಾಗಾಗಿ ನೀವು ಯಾರೂ ಬೇಕಾಗಿಲ್ಲ, ತಾನೊಬ್ಬನೇ ಹೋಗ್ತೇನೆ. ಇನ್ನು ಮಾತೇಂ ಸುತ್ತೇಂ, ಮಾತನಾಡುವುದಕ್ಕೇನಿದೆ, ಯೋಚಿಸುವುದಕ್ಕೇನಿದೆ? ಇಂದಿನ ಈ ಹೋರಾಟದಲ್ಲಿ ಕಾದಿ ಗೆಲ್ದು ಆ ಕುದುರೆಯನ್ನು ನಾನು ತಂದುಕೊಡ್ತೇನೆ. ಒಂದು ವೇಳೆ ತಾರದೇ ಇದ್ದರೆ ಶ್ರೀರಾಮನನ್ನು ಸದಾಕಾಲ ತನ್ನ ಅಹಂಕಾರದಿಂದ ಹಂಗಿಸಿ ಅಥವಾ ಕೀಳು ನುಡಿಗಳನ್ನು

ಲಕ್ಷ್ಮೀನಿಧಿ, ಪುಷ್ಕಲ ಮೊದಲಾದಂತಹ ವೀರರು ತಮ್ಮ ಯೋಗ್ಯತೆಯನ್ನು ಆಡಿ ಪ್ರಕಟಿಸುತ್ತಿರುವ ಕಾಲಕ್ಕೆ ಜೊತೆಯಾಗಿ ಬಂದ ಇನ್ನನೇಕ ಭಟರು ತಾವೂ ಶಪಥಬದ್ಧರಾಗಿ ಹಯವನ್ನು ಹಿಂತಿರುಗಿಸುವುದಕ್ಕೆ ಹೋಗುತ್ತೇವೆ ಅನ್ನುವ ಮಾತುಗಳನ್ನು ಕೇಳಿದ ಶತ್ರುಘ್ನನು ಅವರನ್ನೆಲ್ಲ ಯೋಗ್ಯವಾದಂತಹ ಮಾತುಗಳಿಂದ ಮನ್ನಿಸಿ ಅವರೆಲ್ಲರಿಗೂ ಒಟ್ಟಾಗಿ ಯುದ್ಧಕ್ಕೆ ಆಹ್ವಾನ ಸ್ವರೂಪವಾದ ರಣವೀಳ್ಯವನ್ನು ಕೊಟ್ಟು ರಾಕ್ಷಸನನ್ನು ನಿದ್ರಿಸುವ ಆಜ್ಞೆಯನ್ನು ಮಾಡಿ ಕಳುಹಿಸಿಕೊಡುತ್ತಾನೆ.

ಕಿಸುವೆಟ್ಟಿನ ಕವಿಯ ನನು ಕರೀಪ ಬಾಯಂ ತೆರೆದು ಕೆಮ್ಮೀಸೆಯ ಪೊದರ್ದಲೆಯ ಬಟ್ಟಚ್ಚಿಯ ಕಟ್ಟುರದಡಗೆಯ ಪೇರುಡಲ ಘೋರರೂವಿನ ದಾನವಂ ದಿಗ್ಭಿತ್ತಿಗಳ್ಬಿರಿವಿನಂ ದಿಗ್ಗಜಂಗಳ್ ಅಳ್ಕುವಿನಂ ಜಗದೀಶರ್ ಬೆರ್ಚುವಿನಂ ಬೊಬ್ಬಿರಿದು ಮೀ ಮುರಿದು ಪರಿದು ಸರಿದು

0: ಹೀಗೆ ವೀರರೆಲ್ಲ ಮುಂದಾಗಿ ಸಾಗುವ ಕಾಲಕ್ಕೆ ತಮ್ಮ ಬಾಣಗಳ ಸಮೂಹದಿಂದ ಹಾಗೆ ಹೋಗುತ್ತಿದ್ದಂತಹ ಕುದುರೆಯನ್ನು ಕದ್ದ ವಿದ್ಯುನ್ಮಾಲಿಯನ್ನು ಅವನ ವಿಮಾನವನ್ನು ತಡೆಯುತ್ತಾರೆ. ಸುತ್ತಮುತ್ತಿ ಬಾಣದ ಮಳೆಯನ್ನು ಸುರಿಸ್ತಾರೆ. ರಾಕ್ಷಸ ಸೈನ್ಯ ಕಂಗೆಟ್ಟು ಹೋಗುತ್ತದೆ, ಅಲ್ಲಿಂದ ಪಲಾಯನವನ್ನು ಪಠಿಸ್ತದೆ. ಆ ಕಾಲಕ್ಕೆ ವಿದ್ಯುನ್ಮಾಲಿ ಬೊಬ್ಬಿರಿಯುತ್ತಾನೆ. ಅವನನ್ನು ಕವಿ ಹೀಗೆ ವರ್ಣಿಸ್ತಾನೆ: ಹಲ್ಲುಗಳು ಅಲ್ಲಲ್ಲಿ ಕಲ್ಲುಗಳಂತೆ ಕಾಣಿಸಲು, ಸೋರುವ ಜೊಲ್ಲು ಅರ್ಬಿಯ ಅರ್ಥಾತ್ ಜಲಪಾತದ ನೀರಿನ ಹಾಗೆ ಇರಲು, ಕೊಳಕಾದ ಉದ್ದದ ಅವನ ನಾಲಗೆ ಕೆಳಗಿನ ಮನೆಯಂತೆ ಇರಲು, ಮೇರುಗಿರಿಯ ಒಳಗಿರುವ ಕಪ್ಪನೆಯ ಗವಿಯನ್ನು ಹೋಲುವ ತನ್ನ ಬಾಯಿಯನ್ನು ಅವನು ತೆರೆದು, ಹಿರಿದಾದ ಒಡಲಿನ ಘೋರವಾದ ರೂಪಿನ ಈ ರಾಕ್ಷಸನು ದಿಗ್ಭಿತ್ತಿಗಳ್ ಬಿರಿಯುವ ಹಾಗೆ, ದಿಕ್ಕುಗಳೆಂಬ ಗೋಡೆಗಳೇ ಬಿರುಕು ಬಿಡುವ ಹಾಗೆ, ದಿಗ್ಗಜಗಳು ಅಳುಕಿ ಹೋಗುವ ಹಾಗೆ, ದಿಕ್ಪಾಲಕರೆಲ್ಲ ಬೆಚ್ಚಿ ಬೀಳುವ ಹಾಗೆ ಬಾಯಿ ತೆರೆದು ಬೊಬ್ಬಿರಿಯುತ್ತಾನೆ, ಆರ್ಭಟಿಸ್ತಾನೆ. ಅಂದರೆ ಅವನ ಬಾಯಿ ಕಪ್ಪನೆಯ ಗುಹೆಯ ಹಾಗೆ ಗೋಚರವಾಗ್ತದೆ. ಮಾತ್ರವಲ್ಲ, ಪರ್ವತದಲ್ಲಿ ಇರಬಹುದಾದ ನೀರಿನ ಪ್ರವಾಹವೋ ಇತ್ಯಾದಿಗಳು ಈ ರಾಕ್ಷಸನ ಬಾಯಿಯಲ್ಲಿಯೂ ಇದೆ ಅನ್ನುವುದನ್ನು ಕವಿ ಚಮತ್ಕಾರದಿಂದ ಸೂಚಿಸ್ತಾನೆ. ಹೀಗವನು ಬೊಬ್ಬಿಟ್ಟು ಮೈಮುರಿದು ಮುಂದೆ ಬಂದು ತನ್ನ ಬಿಲ್ಲಿಗೆ ಬಾಣಗಳನ್ನು ಹೂಡುತ್ತಾನೆ. ಬಂದಂತಹ ಬಾಣಗಳನ್ನು ಕತ್ತರಿಸ್ತಾನೆ. ತಾನು ಪರಾಕ್ರಮದಿಂದ ಮುನ್ನುಗ್ಗಿ ಬರುತ್ತಿರುವಂತಹ ಇದಿರಾಳಿಗಳ ಬಲವನ್ನು ಪುಡಿಪುಡಿಯಾಗುವ ಹಾಗೆ ಬಾಣವನ್ನು ಹೊಡೆದು ತನಗೂ ತನ್ನ ರಥಕ್ಕೂ ರಕ್ಷಣೆಯನ್ನು ಒದಗಿಸಿ ಇದಿರಾದಂತಹ ಪ್ರತಿಭಟರನ್ನು ತಡೆದು ಹೀಗೆ ಹೇಳುತ್ತಾನೆ.
1: ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್, ಪರಿಕಲ್ಪನೆ ಡಾಕ್ಟರ್ ವಸಂತ ಕುಮಾರ್ ಪೆರ್ಲಾ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
2: ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಕಾರವಾರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಶ್ರೋತೃಗಳೇ, ಇಂದು ಮುಂಜಾನೆ 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:30 ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:05 ಭಾವಗೀತೆಗಳು ಪ್ರಸಾರವಾಗಲಿವೆ. 9:15 ಗೆಳೆತನಾಯಿ ಕುರಿತು ಮಾತನಾಡುತ್ತಾರೆ ಕಾಳಿದಾಸ್ ಬಡಿಗೇರ್. 9:30 ಶಾಸ್ತ್ರೀಯ ಸಂಗೀತದಲ್ಲಿ ಅಭಿಜಿತ್ ಬ್ಯಾನರ್ಜಿ ಅವರಿಂದ ತಬಲಾ ವಾದನ ಕೇಳಲಿದ್ದೀರಿ.

ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ಧದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ.

0: ಕಾಮನ್ವೆಲ್ತ್ ಕ್ರೀಡಾಕೂಟ ಐದನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ ಎರಡು ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ವಾರ್ತೆಗಳ ವಿವರ. ನೀಟ್ ಯುಜಿ ಪರೀಕ್ಷಾ ಅಕ್ರಮ ಖಂಡಿಸಿ ನಡೆದ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನಾಕಾರರ ವಿರುದ್ದ ದಾಖಲಾಗಿದ್ದ ಎಲ್ಲಾ ಕಾನೂನು ಪ್ರಕರಣಗಳನ್ನು ಹಿಂಪಡೆಯಲು ಬಿಹಾರ ಮತ್ತು ಅಸ್ಸಾಂ ಸರ್ಕಾರಗಳು ನಿರ್ಧರಿಸಿವೆ. ಜುಲೈ 26ರ ಸಂಜೆ 6 ಗಂಟೆಗಿಂತ ಮೊದಲು ದಾಖಲಾಗಿರುವ ಎಲ್ಲಾ ಎಫ್ಐಆರ್ ಕ್ರಿಮಿನಲ್ ದೂರುಗಳು ಹಾಗೂ ನೋಟಿಸ್ಗಳನ್ನು ತಕ್ಷಣವೇ ವಾಪಸ್ ಪಡೆಯಲು ಕಾನೂನು ಪ್ರಕ್ರಿಯೆ ಆರಂಭಿಸುವುದಾಗಿ ಬಿಹಾರದ ಗೃಹ ಇಲಾಖೆ ತಿಳಿಸಿದೆ. ಅಲ್ಲದೆ ಬಂಧಿತರನ್ನು ತಕ್ಷಣವೇ ಬಿಡುಗಡೆ ಮಾಡಲಾಗುವುದು ಹಾಗೂ ಈ ಗಡುವಿಗಿಂತ ಮೊದಲು ನಡೆದ ಘಟನೆಗಳಿಗೆ ಸಂಬಂಧಿಸಿದಂತೆ ಭವಿಷ್ಯದಲ್ಲಿ ಯಾವುದೇ ಕಾನೂನು ಕ್ರಮ ಜರುಗಿಸುವುದಿಲ್ಲ ಎಂದು ಭರವಸೆ ನೀಡಿದೆ. ಮತ್ತೊಂದೆಡೆ ಅಸ್ಸಾಂನ ಗೃಹ ಹಾಗೂ ರಾಜಕೀಯ ಇಲಾಖೆಯು ಪ್ರತಿಭಟನೆಗೆ ಸಂಬಂಧಿಸಿದಂತೆ ಕೈಗೊಂಡಿದ್ದ ಕಾನೂನು ಕ್ರಮಗಳನ್ನು ಹಿಂಪಡೆಯಲು ನಿರ್ಧರಿಸಿದ್ದು ಬಂಧಿತರಾಗಿದ್ದ 13 ವ್ಯಕ್ತಿಗಳು ಸೇರಿದಂತೆ ಪ್ರತಿಭಟನಾಕಾರರ ವಿರುದ್ದ ಯಾವುದೇ ರೀತಿಯ ಅಹಿತಕರ ಕ್ರಮಗಳನ್ನು ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚಿಸಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಬೀಜಿಂಗ್ನಲ್ಲಿ ಚೀನಾದ ವಿದೇಶಾಂಗ ಉಪಸಚಿವೆ ಹುವಾ ಚುನಿಂಗ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಸಮಗ್ರ ಪರಾಮರ್ಶೆ ನಡೆಸಿದರು. ಈ ವೇಳೆ ಭಾರತ ಹಾಗೂ ಚೀನಾ ಪರಸ್ಪರ ಸಹಭಾಗಿದಾರ ರಾಷ್ಟಗಳು ಎಂಬ ದೃಷ್ಟಿಕೋನವನ್ನು ಮುನ್ನಡೆಸುವ ಕುರಿತು ಚರ್ಚಿಸಲಾಯಿತು. ಚೀನಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಾರ ಉಭಯ ನಾಯಕರು ಭಾರತ ಚೀನಾ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವ ಮಹತ್ವವನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ವಿಕ್ರಮ್ ಮಿಸ್ರಿ ಚೀನಾದ ಪಿಪಿಸಿಸಿ ರಾಷ್ಟೀಯ ಸಮಿತಿಯ ಉಪ ಮಹಾಕಾರ್ಯದರ್ಶಿ ಹೋಂಗ್ ಲಿಯಾಂಗ್ ಅವರೊಂದಿಗೆ ಸಭೆ ನಡೆಸಿ ರಾಜಕೀಯ ಹಾಗೂ ಸಾರ್ವಜನಿಕ ಹಂತದಲ್ಲಿ ಉಭಯ ದೇಶಗಳ ನಡುವಿನ ಬಾಂಧವ್ಯ ಮತ್ತು ಸಂಪರ್ಕವನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿ ಉತ್ತೇಜಿಸಲು ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಉಪಸ್ಥಿತಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಹಭಾಗಿತ್ವದಡಿ ಏರ್ ಇಂಡಿಯಾದ ದೇಶೀಯ ಹಾಗೂ ಅಂತಾರಾಷ್ಟೀಯ ಜಾಲವನ್ನು ಬಳಸಿಕೊಂಡು ಇನ್ಕ್ರೆಡಿಬಲ್ ಇಂಡಿಯಾ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸಲಾಗುವುದು. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಗಜೇಂದ್ರ ಸಿಂಗ್ ಶೇಖಾವತ್ ಜಂಟಿ ಪ್ರವಾಸಿ ತಾಣ ಪ್ರಚಾರ, ಸ್ಟಾಪ್ ಓವರ್ ಪ್ರವಾಸೋದ್ಯಮ ಉತ್ತೇಜನ ಹಾಗೂ ವಿಸಿಟ್ ಇಂಡಿಯಾ ಪಾಸ್ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. 2032ರ ವೇಳೆಗೆ ಜಾಗತಿಕ ಆಟಿಕೆ ಮಾರುಕಟ್ಟೆಯಲ್ಲಿ ಭಾರತ 5% ಪಾಲು ಹೊಂದುವ ಗುರಿ ಹೊಂದಿದ್ದು ಇದಕ್ಕಾಗಿ ಆಟಿಕೆ ಕ್ಷೇತ್ರಕ್ಕೆ ಬೆಂಬಲ ನೀಡುವ ಕಾರ್ಯಪಡೆಯನ್ನು ಕೇಂದ್ರ ಸರ್ಕಾರ ರಚಿಸಿದೆ. ನವದೆಹಲಿಯಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯು ಆಯೋಜಿಸಿದ್ದ ಆಟಿಕೆ ಕ್ಷೇತ್ರದ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ಘೋಷಣೆ ಮಾಡಿದ್ದಾರೆ. ಆಟಿಕೆ ಉದ್ಯಮವನ್ನು ಜಾಗತಿಕ ಮೌಲ್ಯ ಸರಪಳಿಯೊಂದಿಗೆ ಸಂಪರ್ಕಿಸುವುದು, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವುದು ಹಾಗೂ ವ್ಯವಹಾರ ಸುಲಭತೆಯನ್ನು ವೃದ್ಧಿಸುವುದು ಕಾರ್ಯಪಡೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯ ಪವನ್ ಚಂದನ ಮತ್ತು ನಾಗಭರತ್ ಢಾಕಾ ಅವರೊಂದಿಗೆ ಸಂವಾದ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ವಿಕ್ರಮ್ 1 ರಾಕೆಟ್ನ ಯಶಸ್ಸು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಸಂಸ್ಥೆಯ ಬೆಳವಣಿಗೆಯ ಪಯಣ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ತಿಳಿದು ಸಂತಸವಾಗಿದೆ ಎಂದು ಹೇಳಿದ್ದಾರೆ. ಸಂಸ್ಥೆಯ ಉತ್ಸಾಹ, ಮಹತ್ವಾಕಾಂಕ್ಷೆ ಮತ್ತು ಸಕಾರಾತ್ಮಕ ಮನೋಭಾವ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಏರೋಸ್ಪೇಸ್ನ ಸಂಪೂರ್ಣ ತಂಡಕ್ಕೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ್ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಲಿದೆ. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು ಮೈತ್ರಿಕೂಟದ ಏಕತೆಯನ್ನು ಪ್ರದರ್ಶಿಸುವುದು ಇದರ ಉದ್ದೇಶವಾಗಿದೆ. ಕಳೆದ 21ರಂದು ನಡೆದ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಗೆ ಎಲ್ಲರೂ ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪಂಚಾಯತ್ ರಾಜ್ ಸಂಸ್ಥೆಗಳು ಭಾರತದ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಯ ಪಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮ ಹಾಗೂ ಸಮರ್ಥ ಪಂಚಾಯತ್ ಪೋರ್ಟಲ್ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಆರ್ಥಿಕವಾಗಿ ಸಬಲ, ತಂತ್ರಜ್ಞಾನ ಆಧಾರಿತ ಹಾಗೂ ಸ್ವಾವಲಂಬಿ ಪಂಚಾಯತ್ಗಳನ್ನು ನಿರ್ಮಿಸುವ ನಿಟ್ಟನಲ್ಲಿ ಈ ಉಪಕ್ರಮಗಳು ಮಹತ್ವದ ಹೆಜ್ಜೆಯಾಗಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಡಿಜಿಟಲ್ ಸಾಧನಗಳು ಮತ್ತು ಸುಸ್ಥಿರ ಆದಾಯ ಮೂಲಗಳ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದರಿಂದ ತಳಮಟ್ಟದ ಆಡಳಿತ ಸುಧಾರಣೆಯಾಗಲಿದ್ದು ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ವೇಗ ದೊರೆಯಲಿದೆ ಎಂದು ಅವರು ತಿಳಿಸಿದರು. ಆತ್ಮನಿರ್ಭರ್ ಪಂಚಾಯತ್ ಕಾರ್ಯಕ್ರಮದ ಮೂಲಕ ಪಂಚಾಯತ್ಗಳು ಸ್ಥಳೀಯ ಸಂಪನ್ಮೂಲ ಹಾಗೂ ಅವಕಾಶಗಳನ್ನು ಗುರುತಿಸಿ ಅವುಗಳನ್ನು ಸುಸ್ಥಿರ ಆದಾಯ ತರುವ ಯೋಜನೆಗಳಾಗಿ ರೂಪಿಸಬಹುದಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ನೌಕೆ ಎಂಬಿ ಒಮೋರ್ಫಿ ಮೇಲೆ ನಡೆದ ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಭಾರತಕ್ಕೆ ಉಕ್ರೇನ್ ರಾಯಭಾರಿ ಡಾ ಅಲೆಕ್ಸಾಂಡರ್ ಪೊಲಿಶ್ಚುಕ್ ಅವರಿಗೆ ವಿದೇಶಾಂಗ ಸಚಿವಾಲಯ ನಿನ್ನೆ ಸಮನ್ಸ್ ಜಾರಿಗೊಳಿಸಿದೆ. ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿರುವ ವಿದೇಶಾಂಗ ಸಚಿವಾಲಯ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ. ಇಂತಹ ಕೃತ್ಯಗಳು ಕಡಲ ಸಂಚಾರದ ಸುರಕ್ಷತೆ, ಮುಕ್ತ ನೌಕಾಯಾನ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಎಂದು ಆಕ್ಷೇಪಿಸಿದೆ. ನಾವಿಕರ ಪ್ರಾಣಕ್ಕೆ ಅಪಾಯ ತಂದೊಡ್ಡುವ ಇಂತಹ ದಾಳಿಗಳು ಸಂಪೂರ್ಣವಾಗಿ ಸ್ವೀಕಾರ್ಹವಲ್ಲ ಮತ್ತು ಇವುಗಳನ್ನು ಕೂಡಲೇ ತಡೆಯಬೇಕು ಎಂದು ಉಕ್ರೇನ್ ಸರ್ಕಾರಕ್ಕೆ ತಿಳಿಸುವಂತೆ ರಾಯಭಾರಿಗೆ ಸ್ಪಷ್ಟಪಡಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಶ್ವೇತಭವನದಲ್ಲಿ ನಡೆಯಲಿರುವ ಮಾತುಕತೆಗಾಗಿ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಇಂದು ವಾಷಿಂಗ್ಟನ್ಗೆ ಆಗಮಿಸಿದ್ದಾರೆ. ಟ್ರಂಪ್ ಎರಡನೇ ಅವಧಿಗೆ ಅಧಿಕಾರಕ್ಕೆ ಬಂದ ಬಳಿಕ ಉಭಯ ನಾಯಕರ ನಡುವಿನ 8ನೇ ಭೇಟಿ ಇದಾಗಿದೆ. ಪ್ರಯಾಣಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನೆತನ್ಯಾಹು, ಯಾವುದೇ ಅಂತಾರಾಷ್ಟೀಯ ನಾಯಕರಿಗಿಂತ ಹೆಚ್ಚು ಬಾರಿ ತಾವು ಅಧ್ಯಕ್ಷ ಟ್ರಂಪ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಉಭಯ ನಾಯಕರು ಇರಾನ್ ಸೇರಿದಂತೆ ವಿವಿಧ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಶಾಂತಿಯ ವಲಯವನ್ನು ವಿಸ್ತರಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಮುಂದಿನ ತಿಂಗಳ 25ರ ರಾತ್ರಿಯಿಂದ ಭಾರತದಲ್ಲಿ ಇನ್ಸ್ಟಾಗ್ರಾಮ್ ನಿಷೇಧಿಸಲಾಗುವುದು ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಈ ಕುರಿತು ಸರ್ಕಾರ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ ಎಂದು ತಿಳಿಸಿದೆ. ಪರಿಶೀಲಿತ ಮಾಹಿತಿಗಾಗಿ ಸಾರ್ವಜನಿಕರು ಅಧಿಕೃತ ಮತ್ತು ವಿಶ್ವಾಸಾರ್ಹ ಮೂಲಗಳನ್ನು ಮಾತ್ರ ಅವಲಂಬಿಸುವಂತೆ ಪಿಐಬಿ ಸಲಹೆ ನೀಡಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶರ್ಮಿಳಾ ದಂಖರ್ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶಕ್ಕೆ 2ನೇ ಚಿನ್ನ ತಂದುಕೊಟ್ಟಿದ್ದಾರೆ. 9.81 ಮೀಟರ್ ದೂರ ಎಸೆತದೊಂದಿಗೆ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೇ ಸ್ಪರ್ಧೆಯಲ್ಲಿ ಶಿಲ್ಪಾ ಕೆ ಶೈಲಾ ಅವರಿಗೆ ಕಂಚಿನ ಪದಕ ಲಭಿಸಿದೆ. 5ನೇ ದಿನದ ಅಂತ್ಯಕ್ಕೆ ಭಾರತ 2 ಚಿನ್ನ, 5 ಬೆಳ್ಳಿ ಹಾಗೂ 3 ಕಂಚಿನ ಪದಕ ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದಿದೆ. ಭಾರ ಎತ್ತುವ ಸ್ಪರ್ಧೆಯ ಪುರುಷರ 79 ಕೆಜಿ ವಿಭಾಗದಲ್ಲಿ ವಲ್ಲೂರಿ ಅಜಯಬಾಬು 330 ಕೆಜಿ ಭಾರ ಎತ್ತಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಸ್ನಾಚ್ ವಿಭಾಗದಲ್ಲಿ 149 ಕೆಜಿ ಹಾಗೂ ಕ್ಲೀನ್ ಆಂಡ್ ಜರ್ಕ್ನಲ್ಲಿ 181 ಕೆಜಿ ಭಾರ ಎತ್ತಿದ ಅವರು ಒಟ್ಟು 331 ಕೆಜಿ ಭಾರ ಎತ್ತಿದ ಮಲೇಷ್ಯಾದ ಎರಿ ಹಿಡಾಯತ್ ಮೊಹಮ್ಮದ್ ಅವರಿಗಿಂತ ಕೇವಲ 1 ಕೆಜಿ ಹಿಂದೆ ಉಳಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ದದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ, 5ನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
2: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಕನಸುಗಾರ ಚಿತ್ರದ ಗೀತೆ, ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಜೇಶ್ ರಾಮನಾಥ್.

ಕೆ ಜೆ ಯೇಸುದಾಸ್ ಹಾಡಿದ ಶ್ರುತಿ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಎಸ್ ಎ ರಾಜಕುಮಾರ್.

ಸಾಂಗ್ಲಿಯನ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಹಂಸಲೇಖ.

0: ಅರರೆ ಆಡಲು ಮರೆತು ಬರಿ ನೋಡುತ್ತ ನಿಂತ ಹೊಸ ಗೆಳತಿಯ.
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಶಾಂತಿ ಕ್ರಾಂತಿ ಚಿತ್ರದ ಗೀತೆ, ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

ಇದುವರೆಗೆ ಮಂಜುಳಗಾನ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:50. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಿನ್ನ ಹೆಣವನು ನೀನೆ ಹೊತ್ತು ಸಾಗಿಸಬೇಕು, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕು. ನಿನ್ನ ಹೆಣವನು ನೀನೆ ಹೊತ್ತು ಸಾಗಿಸಬೇಕು, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕು. ನಿನ್ನೊಡಲೆ ಚಿತೆ ಜಗದ ತಂಟೆಗಳೆ ಸೌದೆಯುರಿ, ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ. ನಿನ್ನೊಡಲೆ ಚಿತೆ ಜಗದ ತಂಟೆಗಳೆ ಸೌದೆಯುರಿ, ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ.

ಜಗತ್ತಿನಲ್ಲಿ ನಾವು ಅನೇಕ ಸರ್ತಿ ಹೇಗಿದೆಯಪ್ಪ ಜೀವನ ಅಂದರೆ ಅಯ್ಯೋ ತುಂಬ ಕಷ್ಟ ಅಂತೀವಿ. ನೀವು ಕಷ್ಟ ಅಂದರೂ ಅಷ್ಟೇ, ಇಷ್ಟ ಅಂದರೂ ಅಷ್ಟೇ, ಬಂದಿದ್ದನ್ನೆಲ್ಲ ನಾವು ಮಾಡಲೇಬೇಕು ಜೀವನದಲ್ಲಿ, ಅದಕ್ಕೆ ಯಾರಿಗೂ ಕೂಡ ವಿನಾಯಿತಿ ಇಲ್ಲ. ಅದನ್ನು ಡಿ ವಿ ಜಿ ಅವರು ಬೇರೆ ಬೇರೆ ಉದಾಹರಣೆಗಳ ಮೂಲಕ ಹೇಳಿದರೆ, ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕು. ಅದರರ್ಥ ನೀವು ಕೇಳಬಹುದು, ನಾವು ತೀರ್ಕೊಂಡ್ಮೇಲೆ ನಮ್ಮ ಹೆಣವನ್ನು ನಾವು ಸಾಗಿಸ್ತೀವಿ ಅಂತ. ಆ ರೀತಿ ಹೇಳ್ತಿಲ್ಲ. ನಿನ್ನ ಹೊರೆ, ಹೆಣ ಅಂದರೆ ಇಲ್ಲಿ ಹೆಣಭಾರ, ಅದನ್ನು ನಾವು ತುಂಬ ದೊಡ್ಡ ಹೊರೆ ಅಂತ ಹೇಳ್ತೀವಿ, ಜವಾಬ್ದಾರಿಗಳ ಹೊರೆ, ಅದನ್ನು ನಾವು ನಾವೇ ಸಾಗಿಸ್ಬೇಕು. ಅಣ್ಣ ಬಾ ತಮ್ಮ ಬಾ ಎಂದು ಅಳುವುದೇಕು, ನೀನು ಬಾರಪ್ಪ ಸಹಾಯ ಮಾಡೋದು ಯಾರು ಮಾಡೋದು, ಯಾಕೆಂದ್ರೆ ಅವರವರ ಹೊಣೆಗಾರಿಕೆಗಳು ಹೆಣಭಾರಗಳು ಅವರವ್ರಿಗೆ ಇದೆ. ನಿನ್ನೊಡಲೇ ಚಿತೆ, ನಿನ್ನ ಶರೀರವೇ ಚಿತೆ, ಜಗದ ತಂಟೆಗಳೇ, ಜಗತ್ತಿನ ತಂಟೆ ತಕರಾರುಗಳು ಸಮಸ್ಯೆಗಳಿದೆಯಲ್ಲ ಪ್ರಾಬ್ಲಮ್ಸು, ಅದೇ ಸೌದೆ ಒಲೆ ಉರಿ. ಮಣ್ಣೆ ತರ್ಪಣ ನಿನಗೆ, ನಿನಗೆ ತರ್ಪಣ ಇನ್ಯಾರು ಬಂದು ನಿನಗೆ ಎಳ್ಳುನೀರು ಬಿಡೋದಿಲ್ಲ, ನೀನು ಮಣ್ಣನ್ನೇ ಬಿಟ್ಕೋಬೇಕು. ಅಂದರೆ ಜೀವನದಲ್ಲಿ ಜಿಡ್ಡು ಕೃಷ್ಣಮೂರ್ತಿ ಅಂತ ದೊಡ್ಡ ತತ್ವಜ್ಞಾನಿಗಳು ಹೇಳ್ತಾರೆ, ನಿನಗೆ ನೀನೇ ಗೋಡೆಗೆ ಮಣ್ಣೆ ಅಂತ. ಆ ರೀತಿ ನಿನಗೆ ನೀನೇ, ಅದನ್ನು ನಾವು ತಿಳ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಇನ್ನೊಬ್ಬರಿಂದ ಯಾವ ನಿರೀಕ್ಷೆಗಳನ್ನು ಇಟ್ಕೊಳ್ಳಲ್ಲ. ಜೀವನದಲ್ಲಿ ನಮಗೆ 100ಕ್ಕೆ 200ರಷ್ಟು ಸಮಸ್ಯೆಗಳು ಬರೋದು ಬೇರೆಯವರಿಂದ, ಬೇರೆಯವರ ಬಗ್ಗೆ, ಬೇರೆಯವರ ಮೂಲಕ ನಾವು ಇಟ್ಕೊಳ್ಳುವಂಥ ನಿರೀಕ್ಷೆಗಳು. ಆ ನಿರೀಕ್ಷೆಗಳು ಭಂಗವಾದಾಗ ನಮಗೆ ದುಃಖವಾಗುತ್ತೆ, ಆ ನಿರೀಕ್ಷೆಗಳು ಈಡೇರಿದಾಗ ಅತಿರೇಕದ ಎಷ್ಟು ಸಂತೋಷ ಪಡಬಾರ್ದೋ ಅಷ್ಟು ಸಂತೋಷ ಪಡ್ತೀವಿ. ಈ ನಿರೀಕ್ಷೆಗಳನ್ನು ಬಿಡಬೇಕಾದ್ರೆ ನಿನ್ನ ಹೆಣವನ್ನು ನೀನೇ ಹೊರಬೇಕು ಅನ್ನುವಂಥ ಅತ್ಯಂತ ಒರಟಾದಂಥ ಕಠೋರವಾದ ಸತ್ಯವನ್ನು ಡಿ ವಿ ಜಿ ಅವರು ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ.

ನಾನೇ ಹೊತ್ತನಲ ಗುರುಯೇಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೆ ಹೊರು. ತನ್ನ ಶಿಲುಬೆಯ ತಾನೆ ಹೊತ್ತನಲ ಗುರುಯೇಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೆ ಹೊರು. ಖಿನ್ನನಾಗದೆ ತುಟಿಯ ಬಿಗಿದು ಶವ ಭಾರವನು ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ. ಖಿನ್ನನಾಗದೆ ತುಟಿಯ ಬಿಗಿದು ಶವ ಭಾರವನು ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ.

ಇದು ಕಗ್ಗದಲ್ಲಿ ಅತ್ಯಂತ ಪ್ರಸಿದ್ಧವಾದ ಪದ್ಯಗಳಲ್ಲಿ ಒಂದು. ತನ್ನ ಶಿಲುಬೆಯ ತಾನೇ ಹೊತ್ತನಳ ಗುರು ಯೇಸು. ಡಿ ವಿ ಜಿ ಅವರು ಸಾಹಿತ್ಯದಲ್ಲಿ ಸ್ವದೇಶೀಯತೆ ಸಲ್ಲದು ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ಬೇರೆದ

0: ದೇಶೀಯತೆ ಇರ್ಬೋದು. ಅದೇ ಸಾಹಿತ್ಯದಲ್ಲಿ ವಿಶ್ವ ಸಾಹಿತ್ಯಕ್ಕೆಲ್ಲ ನಾವು ವಿದ್ಯಾರ್ಥಿಗಳು, ಪ್ರಪಂಚದ ಎಲ್ಲ ಒಳ್ಳೆ ಸಾಹಿತ್ಯವನ್ನು ಓದಬೇಕು ಅಂತ ಸ್ವತಃ ಓದ್ದವರು ಡಿ ವಿ ಜಿ. ಅದು ಈ ಪದ್ಯದ ಮೂಲಕ ಗೊತ್ತಾಗುತ್ತೆ. ಬೈಬಲ್ನಲ್ಲಿ ಬರುವಂಥ ಯೇಸುವಿನ ಉದಾಹರಣೆಯನ್ನು ತೆಗೆದುಕೊಳ್ತಾರೆ. ತನ್ನ ಶಿಲುಬೆಯನ್ನು ತಾನೇ ಹೊತ್ತನಲ್ಲ, ಅವರು ಯೇಸು ಅಂತ ಹೇಳ್ತಿಲ್ಲ, ಗೌರವದಿಂದ ಗುರು ಯೇಸು ಅಂತ ಡಿ ವಿ ಜಿ ಹೇಳ್ತಿದ್ದು. ಬಹಳ ದೊಡ್ಡ ಗುಣ ಡಿ ವಿ ಜಿ ಅವರಲ್ಲಿ, ದೊಡ್ಡ ಸತ್ವವನ್ನು ಗುರು ಅಂತ ಅವರು ಒಪ್ಕೊಳ್ಳೋಕ್ಕೆ ಯಾವತ್ತೂ ಹಿಂದಿರ್ದವರಲ್ಲ. ನಿನ್ನ ಕರ್ಮವನ್ನು ನೀನೇ ಹೊರಬೇಕು, ನಿನ್ನ ಹೊರೆಯನ್ನು ನೀನೇ ಹೊರಬೇಕು. ಹೇಗೆ ಹೊರಬೇಕು? ಖಿನ್ನನಾಗದೆ, ಅಂದರೆ ಕೆಲಸ ಮಾಡದೇ ಮಾಡ್ತೀಯ, ಬೇಜಾರು ಮಾಡ್ಕೊಂಡು ಯಾಕೆ ಮಾಡ್ತೀಯ, ಸಂತೋಷದಿಂದ ಮಾಡು. ಸಂತೋಷವಿಲ್ಲದೆ ಹೋದರೂ ಕೂಡ ಮೌನವಾಗಿ ಮಾಡು, ಒಂದ ಆನಂದದಿಂದ ಮಾಡು, ಇಲ್ಲ ಮೌನದಿಂದ ಮಾಡು, ಬೇಸರದಿಂದ ಮಾಡಲೇಬೇಡ. ಖಿನ್ನನಾಗದೆ ತುಟಿಯ ಬಿಗಿದು ಶವಭಾರವನು, ತುಟಿ ಹೊಲ್ಕೊಂಡು, ತುಟಿಯನ್ನು ಬಾಯಿಂದ ಬಾಯಿ ಮುಚ್ಚಿ ಅಂತೀವಲ್ಲ, ಅದನ್ನು ತುಟಿಯನ್ನು ಹೊಲ್ಕೊಂಡು ಬೇಜಾರು ಮಾಡದೆ ಈ ಜಗತ್ತಿನಲ್ಲಿರುವಂಥ ಹೊಣೆಯನ್ನು, ನಿನ್ನ ಹೊರೆಯನ್ನು ನೀನು ಬೆನ್ನಿನಲ್ಲಿ ಹೊತ್ತು ನಡೆ. ನಿಂಗೆ ಹೊತ್ಕೊಂಡು ಹೋಗುವಾಗ ಬೇಜಾರಾದಾಗೆಲ್ಲ ತನ್ನ ಶಿಲುಬೆಯನ್ನು ತಾನೇ ಹೊತ್ತನಲ್ಲ ಯೇಸು, ಆ ಗುರು ಯೇಸು, ಅವನನ್ನು ನೆನಪಿಸ್ಕೋ ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಅಂದರೆ ಡಿ ವಿ ಜಿ ಅವರು ಪ್ರಪಂಚದ ಎಲ್ಲ ಧರ್ಮಗಳಿಂದ, ಎಲ್ಲ ಧರ್ಮಗಳಲ್ಲಿ ಎಲ್ಲ ಮತಗಳಲ್ಲಿರುವಂಥ ಉತ್ತಮವಾಗಿರುವಂಥ ಅಂಶಗಳನ್ನೆಲ್ಲ ಯಾವ ಸಂಕೋಚವೂ ಇಲ್ಲದೆ, ಯಾವ ಸಾಂಪ್ರದಾಯಿಕತೆಯೂ ಇಲ್ಲದೆ ತಮ್ಮ ಕಗ್ಗದ ಒಳಗಡೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ತುಂಬ ವಿಶ್ವಾತ್ಮಕ ಪ್ರತಿಭೆ ಇರುವಂಥ ಕವಿ ಡಿ ವಿ ಜಿಯವರು. ಅದಕ್ಕೆ ಶಿಲುಬೆಯನ್ನು ಹೊತ್ತಂಥ ಯೇಸುವಿನ ಉದಾಹರಣೆಯನ್ನು ಸಾಮಾನ್ಯ ವ್ಯಕ್ತಿ ಕೂಡ ತನ್ನ ಜೀವನದಲ್ಲಿ ತನ್ನ ಶಿಲುಬೆಯನ್ನು, ಅಂದರೆ ತನ್ನ ಋಣವನ್ನು, ತನ್ನ ಹೊರೆಯನ್ನು ತಾನೇ ಹೊರಬೇಕು ಅನ್ನೋ ಉದಾಹರಣೆ ಮೂಲಕ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಮಾತಾಡು. 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
2: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.
3: ಆಕಾಶವಾಣಿ ಕಾರವಾರ

0: ಹುಣ್ಣ
1: ಸೈಬಾಲ್
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್
3: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
4: ಏನು ರಂಗ ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
4: ನೀವು ಖಾಸಗಿ ವಾಹನ ಚಾಲಕರ ನಿರ್ವಾಹಕರ ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ ಅಪಘಾತ ವಿಮೆ ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ ಇಂದೇ KSUWSSB.Karnataka.gov.in

0: ಇದೀನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ?
0: ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ.

0: ಮಾಡಿಕೊಳ್ಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಬದುಕಿಗೆ ಗೆಳೆತನ ಈ ಕುರಿತು ಮಾತನಾಡುತ್ತಾರೆ ಕಾಳಿದಾಸ್ ಬಡಿಗೇರ್.
3: ಆಕಾಶವಾಣಿ ಧಾರವಾಡ.
4: ಆತ್ಮೀಯರೇ, ಸ್ನೇಹದ ಕಡಲಲ್ಲಿ ಈಜದವರೇ ಇಲ್ಲ. ಗೆಳೆತನ ನಮ್ಮ ಜೀವನಕ್ಕೆ ಬಹು ಮುಖ್ಯವಾದುದು. ಈ ಗೆಳೆತನದ ಕುರಿತಂತೆ ಇಂದು ತಮ್ಮ ಮಾತುಗಳನ್ನು ಆಡಲಿದ್ದಾರೆ ಕಾಳಿದಾಸ್ ಬಡಿಗೇರ್ ಅವರು. ಶ್ರೀ ಕಾಳಿದಾಸ್ ಬಡಿಗೇರ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಎಂಎ ಬಿಎಡ್ ಪದವೀಧರರಾಗಿರುವ ಅವರು ಮಾನವ ಕುಲಂ ಎನ್ನುವ ಒಂದು ಕವನ ಸಂಕಲನವನ್ನು ಪ್ರಕಟಿಸಿದ್ದಾರೆ. ಮಾನವ ಕುಲಂ ತಾನೊಂದೇವಲಂ ಎಂದು ಪಂಪ ಹೇಳಿದಂತೆ ಈ ಮಾನವೀಯತೆ, ಅಕ್ಕರೆ, ಸ್ನೇಹದ ಗುಣಗಳಿಂದ ನಮ್ಮ ಬದುಕು ಹಸನಾಗಬೇಕು ಎನ್ನುವ ಆಶಯವುಳ್ಳ ಇವತ್ತಿನ ಭಾಷಣ ಬದುಕಿಗೆ ಬೇಕು ಗೆಳೆತನ. ಮಾತನಾಡುತ್ತಾರೆ ಕಾಳಿದಾಸ್ ಬಡಿಗೇರ್.
5: ಆದಿಕಾಲದಲ್ಲಿ ಒಂಟಿ ಜೀವಿಯಾಗಿದ್ದ ಮಾನವ ಜಂಟಿ ಜೀವನದಲ್ಲಿ ಸುರಕ್ಷತೆ ಇದೆ ಎಂದು ಸಂಘಜೀವಿಯಾದನು. ಮಾನವರು ಹುಟ್ಟಿನಿಂದ ಸಾಯುವರೆಗೆ ಹಲವಾರು ಅವಿನಾಭಾವ ಸಂಬಂಧ ಮತ್ತು ಅಸಂಖ್ಯಾತ ಜನಸಂಪರ್ಕಗಳ ಆಧಾರದಿಂದಲೇ ತಮ್ಮ ಬದುಕನ್ನು ಕಟ್ಟಿಕೊಂಡಿರುತ್ತಾರೆ. ತಂದೆ ತಾಯಿ, ಸಹೋದರ ಸಹೋದರಿ, ಗಂಡ ಹೆಂಡತಿ, ಮಕ್ಕಳು, ರಕ್ತ ಸಂಬಂಧಿಕರು, ಒಡನಾಡಿಗಳು, ಹೀಗೆ ಅವಿನಾಭಾವ ಸಂಬಂಧಗಳ ಜೊತೆಗೆ ದಿನನಿತ್ಯ ವ್ಯವಹಾರದ ಸಂವಹನಕ್ಕಾಗಿ ಅಸಂಖ್ಯಾತ ತಾತ್ಕಾಲಿಕ ಸಂಬಂಧಗಳನ್ನು ಹೊಂದಿರುತ್ತಾರೆ. ನಮ್ಮ ಬದುಕಿನ ಅತಿ ದೊಡ್ಡ ಉದ್ದೇಶವೆಂದರೆ ಈ ಎಲ್ಲ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ಅಥವಾ ಭದ್ರಪಡಿಸಿಕೊಳ್ಳುವುದೇ ಆಗಿದೆ. ಈ ಹೋರಾಟದ ಬದುಕು ಇರುವುದೇ ಸಂಬಂಧದ ಕೊಂಡಿಯಿಂದಾಗಿ. ಈ ಸಂಬಂಧದ ಕೊಂಡಿಯಿಂದ ಮುಕ್ತರಾಗಿ ಶಾಶ್ವತ ಸುಖ ಶಾಂತಿ ಅರಸುತ್ತಾ ಕೆಲವರು ಆಧ್ಯಾತ್ಮಿಕ ಮೋಕ್ಷದ ದಾರಿಯನ್ನು ಹಿಡಿದರು. ಆದರೆ ಹಾಗೆ ನೋಡಿದರೆ ಇವರದು ದೈವ ಮತ್ತು ಭಕ್ತರ ಸಂಬಂಧವೇ. ಹೀಗಾಗಿ ಸಂಬಂಧಗಳಿಂದ ಯಾರೂ ಹೊರತಾಗಿಲ್ಲ ಎನ್ನಬಹುದು. ಎಲ್ಲ ಸಂಬಂಧಗಳಿಗೆ ಅವುಗಳದೇ ಆದ ಮೌಲ್ಯ, ಪವಿತ್ರತೆ, ಶ್ರೇಷ್ಠತೆಗಳಿವೆ. ಹೀಗಿದ್ದಾಗ್ಯೂ ತಾಯಿ ಮಗು ಸಂಬಂಧವೇ ಸರ್ವಶ್ರೇಷ್ಠವಾದುದು ಎಂಬುದು ಬಹುಸಂಖ್ಯಾತರ ಸದಭಿಪ್ರಾಯ. ದ್ವಿತೀಯ ಸ್ಥಾನ ಯಾವುದಕ್ಕೆ ಎಂದು ಯೋಚಿಸುತ್ತಿದ್ದಂತೆ ತಂದೆ ಮಗು, ಗಂಡ ಹೆಂಡತಿ, ದೇವಭಕ್ತ, ಗುರು ಶಿಷ್ಯ, ಹೀಗೆ ಹಲವಾರು ಸಂಬಂಧಗಳ ನಡುವೆ ಸ್ನೇಹ ಟಿಸಿಲು ಒಡೆಯುತ್ತದೆ. ಅದೇನೇ ಇರಲಿ, ಸಂಬಂಧಗಳಿಗಿಂತ ಒಂದಷ್ಟು ಭಿನ್ನವಾಗಿ ಮತ್ತು ತನ್ನದೇ ಮೌಲ್ಯ ಹಿರಿಮೆಗಳನ್ನು ಹೊಂದಿರುವ ಸಂಬಂಧವೆಂದರೆ ಗೆಳೆತನ. ಗೆಳೆತನವು ಸ್ನೇಹ, ಒಡನಾಡಿ, ಮೈತ್ರಿ, ದೋಸ್ತಿ, ಸಖ, ಕೆಳದಿ ಮುಂತಾದ ಪರ್ಯಾಯ ಪದಗಳಿಂದ ಅಲಂಕರಿಸಲ್ಪಟ್ಟಿದೆ. ತಂದೆ ತಾಯಿ, ಮಕ್ಕಳು, ಸಹೋದರರು ಮುಂತಾದ ಸಂಬಂಧಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಇವೆಲ್ಲವೂ ವಿಧಿ ಅನುಸಾರ ನಮಗೆ ಪ್ರಾಪ್ತವಾಗುತ್ತವೆ. ನಾವೇ ಆಯ್ಕೆ ಮಾಡಿಕೊಳ್ಳಬಹುದಾದ ಅಮೂಲ್ಯ ಸಂಪತ್ತೆಂದರೆ ಗೆಳೆತನ. ಆಶ್ಚರ್ಯವೆಂದರೆ ಎಲ್ಲ ಸಂಬಂಧಗಳಲ್ಲಿ ಒಂದಿಷ್ಟು ಗೆಳೆತನದ ಛಾಯೆಯನ್ನು ಕಾಣುತ್ತೇವೆ. ಉದಾಹರಣೆಗೆ, ಗಂಡ ಹೆಂಡರ ದಾಂಪತ್ಯದ ಸಂಬಂಧದ ಮೊದಲ ಮೆಟ್ಟಿಲು ಸ್ನೇಹ. ಆದರೆ ಪರಿಶುದ್ಧ ಗೆಳೆತನದಲ್ಲಿ ಯಾವ ಸಂಬಂಧದ ಪ್ರಭಾವ ಇರುವುದು ತುಂಬಾ ವಿರಳ. ಬೇರೆ ಬೇರೆ ಸಂಬಂಧಗಳು ಕಾಲದ ಘಟ್ಟಕ್ಕೆ, ಆಧುನೀಕರಣ ಪ್ರಭಾವಕ್ಕೆ ಒಳಗಾಗಿ ಒಂದಿಷ್ಟು ಹಳೆತನವನ್ನು ಕಳೆದುಕೊಂಡು ಹೊಸತನವನ್ನು ರೂಢಿಸಿಕೊಂಡು ರೂಪಾಂತರಗೊಂಡಿವೆ. ಪೌರಾಣಿಕ, ಐತಿಹಾಸಿಕ, ಆಧುನಿಕ ಘಟ್ಟಗಳನ್ನು ಅವಲೋಕಿಸಿದಾಗ ಇದರ ಅರಿವಾಗುತ್ತದೆ. ಪೌರಾಣಿಕ ಕಾಲದಲ್ಲಿ ಶ್ರೀರಾಮನು ಸೀತೆಯನ್ನು ಅರಸುವ ಮಾರ್ಗದಲ್ಲಿ ಮಾರುತಿಯ ಮೂಲಕ ಸುಗ್ರೀವನ ಗೆಳೆತನ ಆತನಿಗೆ ಪ್ರಾಪ್ತವಾಯಿತು. ಸುಗ್ರೀವನು ತನ್ನ ಅಣ್ಣ ವಾಲಿಯಿಂದ ಸಿಂಹಾಸನ ಪಡೆಯಲು ರಾಮನ ನೆರವನ್ನು ಪಡೆದನು. ರಾಮನು ರಾವಣನಿಂದ ಸೀತೆಯನ್ನು ಬಿಡುಗಡೆಗೊಳಿಸಲು ಸುಗ್ರೀವನ ನೆರವನ್ನು ಪಡೆದನು. ಈ ನೆರವಿನ ಕೊಡುಕೊಳ್ಳುವಿಗಿಂತ ಮಿಗಿಲಾಗಿತ್ತು ಅವರ ಗೆಳೆತನ. ಶ್ರೀರಾಮ ಸುಗ್ರೀವರ ಸ್ನೇಹ ಮೇಲು ಕೀಳು ಭಾವನೆಯನ್ನು ತೊಡೆದು ಹಾಕುತ್ತದೆ. ಅಷ್ಟಲ್ಲದೆ ಅಸ್ಪೃಶ್ಯತೆ, ಮಡಿಮೈಲಿಗೆ ಕಳಂಕವನ್ನು ಸಹ ಹೋಗಲಾಡಿಸುತ್ತದೆ. ರಾಜವೈಭವದ ಸಿರಿತನ ಸುಪ್ಪತ್ತಿಗೆಯಲ್ಲಿರುವ ಶ್ರೀಕೃಷ್ಣ, ತುಂಬು ಸಂಸಾರದ ಬಡತನದಲ್ಲಿರುವ ಸುಧಾಮರ ಗೆಳೆತನ ಸಿರಿತನ ಬಡತನ ಆಕಾಶ ಭೂಮಿಯ ಅಂತರವನ್ನು ಶೂನ್ಯಕ್ಕೆ ತಂದಿತು. ಸುಧಾಮನು ತನ್ನ ಬಡತನದ ದಾರಿದ್ರ್ಯ ಕಳೆಯಲು ನೆರವು ಬಯಸಿ ಕೃಷ್ಣನ ಅರಮನೆಗೆ ಬಂದನು. ತನ್ನ ಹರಕು ಶಲ್ಯದಲ್ಲಿ ಕೃಷ್ಣನಿಗಾಗಿ ಒಂದಿಷ್ಟು ಅವಲಕ್ಕಿಯನ್ನು ತಂದಿದ್ದ. ಗೆಳೆಯನ ವೈಭವದ ಆದರಾತಿಥ್ಯದಲ್ಲಿ ಮಿಂದು ಹೋದ ಸುಧಾಮನು ನೆರವು ಕೇಳಿದರೆ ಗೆಳೆತನದ ಪಾವಿತ್ರ್ಯತೆಗೆ ಎಲ್ಲಿ ಧಕ್ಕೆಯಾಗಬಹುದೆಂದು ಆತಂಕದಿಂದ

ಮರೆಮಾಚಿದ. ಮೃಷ್ಟಾನ್ನ ಫಲ ಭಕ್ಷ್ಯ ಭೋಜನಗಳನ್ನು ಕಂಡು ತಾತಂದ ಅವಲಕ್ಕಿಯನ್ನು ಮರೆಮಾಚಿದ. ಆದರೆ ಚಿತ್ತಚೋರ ಕೃಷ್ಣನು ಮರೆಮಾಚಿದ ಅವಲಕ್ಕಿಯನ್ನು ಜೊತೆಗೆ ಸುಧಾಮನ ಬಡತನವನ್ನು ಎರಡನ್ನೂ ಅರಿತನು. ಗೆಳೆಯನಿಂದ ಅವಲಕ್ಕಿಯನ್ನು ಕಸಿದು ತಿಂದನು. ಮೃಷ್ಟಾನ್ನ ಭೋಜನಗಿಂತ ಅವಲಕ್ಕಿ ಕೃಷ್ಣನಿಗೆ ರುಚಿಯಾಗಿ ಕಂಡಿತು. ಕೃಷ್ಣನಿಂದ ಏನೂ ನೆರವು ಪಡೆಯದೆ ಸುಧಾಮನು ತನ್ನೂರಿಗೆ ಬರಗೈಯಲ್ಲಿ ಹೋದ. ಆಶ್ಚರ್ಯ, ಸುಧಾಮನ ಗುಡಿಸಲು ಅರಮನೆಯಾಗಿ ಅಷ್ಟೈಶ್ವರ್ಯಗಳು ತುಂಬಿದ್ದವು. ಗೆಳೆಯರ ಮನವರಿತು ಸ್ಪಂದಿಸುವುದೇ ನಿಜವಾದ ಗೆಳೆತನ ಎಂಬುದಕ್ಕೆ ಇದು ಸ್ಪಷ್ಟ ನಿದರ್ಶನವಲ್ಲವೇ? ತಾಯಿ ಕುಂತಿಯ ವಚನ ಕಟ್ಟಳೆ, ಕೃಷ್ಣನ ಆಮಿಷಗಳ ಸೆಳೆತ, ಇವೆಲ್ಲವನ್ನು ಮೆಟ್ಟಿ ನಿಂತಿ ಗೆಳೆಯನಿಗಾಗಿ ಸ್ವಾಮಿನಿಷ್ಠೆಯಿಂದ ಹೋರಾಡಿ ತನ್ನತನವನ್ನೇ ಸಮರ್ಪಿಸಿದ ಅಪರೂಪದ ವ್ಯಕ್ತಿ ದಾನಶೂರಕರ್ಣ. ದುರ್ಯೋಧನ ಇಚ್ಛಾಮರಣಿ ಭೀಷ್ಮರನ್ನು, ಗುರು ದ್ರೋಣರನ್ನು, ಕೃಪಾಚಾರ್ಯರಂಥ ಶೂರರನ್ನು, ಸೈನ್ಯವನ್ನು ನಂಬಿಕೊಂಡವನಲ್ಲ. ಅಷ್ಟೇಕೆ, ಸ್ವತಃ ತನ್ನ ಶೌರ್ಯವನ್ನೇ ನೆಚ್ಚಿಕೊಂಡವನಲ್ಲ. ಆತನ ಏಕೈಕ ನಂಬಿಕೆ ಗೆಳೆಯ ಕರ್ಣ. ಬೆಂಕಿಯ ಸಂಘದಿಂದ ಪತಂಗ ಅವನತಿ ಹೊಂದುವಂತೆ ಕರ್ಣನಾದನು. ಒಮ್ಮೆ ದುರ್ಯೋಧನನ ಪತ್ನಿ ಭಾನುಮತಿ ಕರ್ಣನೊಂದಿಗೆ ಪಗಡೆ ಆಟ ಆಡುವಾಗ ಇಬ್ಬರು ತಮ್ಮ ತಮ್ಮ ಕೊರಳ ಸರಗಳನ್ನು ಪಣಕ್ಕಿಟ್ಟಿದ್ದರು. ಕರ್ಣ ಆಟ ಗೆದ್ದ ಹುರುಪಿನಲ್ಲಿ ಭಾನುಮತಿಯ ಕುತ್ತಿಗೆಗೆ ಕೈ ಹಾಕಿ ಮುತ್ತಿನ ಸರ ಕಿತ್ತುಕೊಂಡಾಗ ಸರ ಹರಿದು ಮುತ್ತುಗಳು ಚದುರಿ ಹೋದವು. ಸುಯೋಧನನ ಆಗಮನವಾಯಿತು. ಕರ್ಣ, ಮುತ್ತುಗಳನ್ನು ಆರಿಸಿಕೊಡಲೇ ಎಂದು ಕೇಳಿದನು. ಕರ್ಣ ಭಾನುಮತಿಯರ ಈ ಪಗಡೆಯಾಟದ ಈ ಘಟನೆ ದುರ್ಯೋಧನ ಕರ್ಣರ ನಿರ್ಮಲ ಗೆಳೆತನಕ್ಕೆ ಸಾಕ್ಷಿಯಾಗಿದೆ. ಯುದ್ಧದ ಪರಿಣಾಮ ಏನೇ ಇರಲಿ, ಸುಯೋಧನ ಕರ್ಣರ ಸ್ನೇಹ ಅಜರಾಮರವಾಗಿರುವುದಂತೂ ಸತ್ಯ. ಅದರಂತೆ ಕೃಷ್ಣ ಅರ್ಜುನರಲ್ಲಿ ದೈವಭಕ್ತ ಗುರು ಶಿಷ್ಯ ಭಾವಮೈದುನ ಸಂಬಂಧಕ್ಕಿಂತ ಗೆಳೆತನ ಸೌಖ್ಯವೇ ಅಧಿಕವಾಗಿರುವಂತೆ ಕಾಣುತ್ತದೆ. ಕಾಳಿದಾಸ ಭೋಜರಾಜರ ಗೆಳೆತನ ಲೇಖನಿ ಖಡ್ಗಗಳ ಸಮ್ಮಿಳನ. ಕಾಳಿದಾಸ ತನ್ನ ಕಾವ್ಯದಿಂದ ಸಾಹಿತ್ಯ ರಸಿಕರ ಹೃದಯ ಸಾಮ್ರಾಜ್ಯದಲ್ಲಿ ಮನೆ ಮಾಡಿದ್ದನು. ಸಾಮ್ರಾಜ್ಯದ ಪ್ರಜೆಗಳನ್ನಾಳುವ ಭೋಜರಾಜನ ಹೃದಯ ಸಾಮ್ರಾಜ್ಯದಲ್ಲಿಯೂ ಸಹ ಕಾಳಿದಾಸನು ಸ್ಥಾನ ಪಡೆದಿದ್ದನು. ಇದಕ್ಕೆ ಕಾರಣ ಗೆಳೆತನ. ಚಂದ್ರಗುಪ್ತನ ಶಕ್ತಿ ಚಾಣಕ್ಯನ ಯುಕ್ತಿಗಳ ಸಮನ್ವಯದಿಂದ ವೈರಿ ನಂದರನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಈ ಸಂದರ್ಭದಲ್ಲಿ ನಂದರ ಮಂತ್ರಿ ಅಮಾತ್ಯರಾಕ್ಷಸ ಮತ್ತು ವ್ಯಾಪಾರಿ ಚಂದನದಾಸರ ಗೆಳೆತನ ಸಂದಿಗ್ಧ ಸ್ಥಿತಿಯಲ್ಲೂ ಸಾಯದ ಮಿತ್ರ ಪ್ರೇಮದ ಸಂಕೇತ. ಅಮಾತ್ಯರಾಕ್ಷಸನು ತನ್ನ ಒಡೆಯರಾದ ನಂದರ ಅವನತಿಯಿಂದ ಕಂಗೆಟ್ಟು ಚಂದ್ರಗುಪ್ತನ ಮೇಲೆ ಸೀಡು ತೀರಿಸಿಕೊಳ್ಳಲು ಪರ್ವತರಾಜನ ಆಶ್ರಯ ಬಯಸಿ ಹೊರಟನು. ತನ್ನ ಗರ್ಭಿಣಿ ಪತ್ನಿ ಹಾಗೂ ಮಕ್ಕಳನ್ನು ಮಿತ್ರ ಚಂದನದಾಸನ ರಕ್ಷಣೆಯಲ್ಲಿಟ್ಟು ಹೋದನು. ಇದರ ಸುಳಿವು ಪಡೆದ ಚಾಣಕ್ಯನು ಚಂದನದಾಸನನ್ನು ಬಂಧಿಸಿ ವಿಚಾರಿಸಿದನು. ಮಿತ್ರನಿಗಾಗಿ ಚಂದನದಾಸನು ಅಮಾತ್ಯ ರಾಕ್ಷಸನ ಹೆಂಡತಿ ಮಕ್ಕಳು ತನ್ನ ಹತ್ತಿರವಿದ್ದರೂ ಗುಟ್ಟು ಬಿಟ್ಟು ಕೊಡಲಿಲ್ಲ. ಕೋಪಗೊಂಡ ಚಾಣಕ್ಯನು ಚಂದನದಾಸನನ್ನು ಮರಣದಂಡನೆಗೆ ವಿಧಿಸಿದನು. ಗೆಳೆಯನಿಗಾಗಿ ಚಂದನದಾಸನು ಗಲ್ಲಿಗೇರಲು ಸಿದ್ಧನಾದನು. ಈ ವಿಷಯ ಅರಿತ ಅಮಾತ್ಯ ರಾಕ್ಷಸನು ತನ್ನ ಗೆಳೆಯ ಚಂದನದಾಸನನ್ನು ಉಳಿಸಲು ತಾನೇ ಗಲ್ಲಿಗೇರಲು ಸಿದ್ಧನಾಗಿ ಬಂದನು. ಹೀಗೆ ಒಬ್ಬರೊಬ್ಬರ ಪ್ರಾಣ ರಕ್ಷಣೆಗೆ ಸಿದ್ಧರಾದುದು ಗೆಳೆತನ ತ್ಯಾಗದಿಂದ ಗಟ್ಟಿಗೊಳ್ಳುತ್ತದೆ ಎಂಬುದಕ್ಕೆ ಸಂಕೇತ. ಅಂತಿಮವಾಗಿ ಚಾಣಕ್ಯನು ಚಂದನದಾಸನನ್ನು ಬಿಡುಗಡೆಗೊಳಿಸಿದನು. ಚಂದ್ರಗುಪ್ತನ ವೈರಿ ಪಡೆಯ ಸ್ವಾಮಿನಿಷ್ಠ ಮಂತ್ರಿಯಾಗಿದ್ದ ಅಮಾತ್ಯರಾಕ್ಷಸನನ್ನೇ ಚಂದ್ರಗುಪ್ತನ ಮಂತ್ರಿಯನ್ನಾಗಿ ಚಾಣಕ್ಯನು ಮಾಡಿದ್ದು ಅಚ್ಚರಿಯ ಇತಿಹಾಸ. ಪುರುಷ ಮಹಿಳೆಯರ ಗೆಳೆತನಕ್ಕೆ ಕೃಷ್ಣ ದ್ರೌಪದಿಯರು ಶ್ರೇಷ್ಠ ಉದಾಹರಣೆ. ಆಶ್ಚರ್ಯವೆಂದರೆ ಶ್ರೀಕೃಷ್ಣನು ತನ್ನ ಸ್ವಂತ ತಂಗಿಯಾದ ಸುಭದ್ರೆಯ ಸವತಿಯಾದ ಪಾಂಚಾಲಿ ದ್ರೌಪದಿಯನ್ನು ತನ್ನ ಗೆಳತಿ ಎಂದು ಭಾವಿಸಿದ್ದ, ಜೊತೆಗೆ ಗೆಳೆತನದ ಗೌರವವನ್ನು ಹೆಚ್ಚಿಸಿದನು. ಮಹಾರಾಜ ವಿಷ್ಣುವರ್ಧನನ ಇಬ್ಬರು ಪತ್ನಿಯರಾದ ಶಾಂತಲೆ ಮನೋರಮೆಯರು ಪ್ರಾಣಸಖಿಯರಾಗಿದ್ದರು. ಮನುಕುಲ ಮಾತ್ರವಲ್ಲದೆ ಎಲ್ಲಾ ಪ್ರಾಣಿ ಪಕ್ಷಿ ಜೀವಕುಲಗಳಲ್ಲಿಯೂ ಸರ್ವಾಂತರಗಾಮಿನಿಯಾಗಿ ಗೆಳೆತನ ವ್ಯಾಪಿಸಿದೆ. ಆಶ್ಚರ್ಯವೆಂದರೆ ಮಾನವರೊಂದಿಗೆ ಪ್ರಾಣಿ ಪಕ್ಷಿಗಳ ಸಂಬಂಧ ಇರುವ ಉದಾಹರಣೆಗಳು ಸಿಗುತ್ತವೆ. ಇಂತಹ ಸಂಬಂಧದಲ್ಲಿ ಗೆಳೆತನಕ್ಕೆ ಹತ್ತಿರದ ಭಾವನೆ ಇರುವುದು ಗಮನಿಸಬೇಕಾದ ಅಂಶ. ಮನೆಯವರೊಂದಿಗೆ ವಿಶ್ವಾಸ ನಂಬಿಕೆಯಿಂದ ಇರುವ ನಾಯಿಗಳು, ರೈತರೊಂದಿಗೆ ಶ್ರಮದ ದುಡಿಮೆಯಲ್ಲಿರುವ ಎತ್ತುಗಳು, ಕುಟುಂಬದವರೊಂದಿಗೆ ಸಹೃದಯದಿಂದ ಇರುವ ದನಕರುಗಳು, ಜನರ ನುಡಿಗಳಿಗೆ ಸವಿ ನುಡಿಯಾಡುವ ಗೆಳಿಗಳು, ಹೀಗೆ ಇವೆಲ್ಲವೂ ಒಡನಾಟ ಗೆಳೆತನದ ಅನುಭವ ನೀಡುವುದು ತಾನೆ. ರಜಪೂತ ಮಹಾರಾಜ ರಾಣಾ ಪ್ರತಾಪ ಸಿಂಹನ ಹತ್ತಿರವಿದ್ದ ಚೇತಕ್ ಎಂಬ ಕುದುರೆ ಜೀವನ ಸಂಗಾತಿಯಾಗಿದ್ದು ಇದಕ್ಕೆ ಸೂಕ್ತ ಸಾಕ್ಷಿಯಾಗಿದೆ. ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರ

ಜೀವನದಲ್ಲೂ ಗೆಳೆತನ ಹಾಸುಹಕ್ಕಿದೆ. ತಂದೆಯ ಮಮತೆ, ತಾಯಿಯ ವಾತ್ಸಲ್ಯ, ಸಹೋದರರ ಅಕ್ಕರತೆ, ದಾಂಪತ್ಯದ ಪ್ರೀತಿ ಮುಂತಾದ ಸಂಬಂಧಗಳಿಂದ ಕೆಲವರು ವಂಚಿತರಾಗಿರಬಹುದು. ಆದರೆ ಗೆಳೆತನದ ಅಮೃತಧಾರೆಯಿಂದ ವಂಚಿತರಾದವರು ಯಾರೂ ಇಲ್ಲ. ಈಜು ಬಾರದವರಿರಬಹುದು, ಆದರೆ ಸ್ನೇಹದ ಕಡಲಲ್ಲಿ ಈಜದೇ ಇರುವವರು ಯಾರೂ ಇಲ್ಲ. ಇಂದಿನ ಕಂಪ್ಯೂಟರ್ ಯುಗದ, ಯಾಂತ್ರಿಕ ಯುಗದ ಕೃತಕ ಬದುಕಿಗೆ ಎಲ್ಲಾ ಸಂಬಂಧಗಳು ಜರ್ಜರಿತಗೊಳ್ಳುತ್ತಿದ್ದಂತೆ ಗೆಳೆತನವು ಸ್ವಾಭಾವಿಕವಾಗಿ ತನ್ನ ತನ್ನದ ಲಕ್ಷಣಗಳನ್ನು ಕಳೆದುಕೊಳ್ಳುತ್ತಿದೆಯೇನೋ ಎನ್ನುವಂತಾಗಿದೆ. ಗೆಳೆತನ ಗಟ್ಟಿಗೊಳಿಸಿ

0: ನಂಬಿಕೆ ಹೊಂದಾಣಿಕೆ ತ್ಯಾಗಗಳೇ ಆಧಾರ ಸ್ತಂಭಗಳು. ಈ ಮನೋಭಾವದ ಸ್ತಂಭಗಳೇ ಜರ್ಜರಿತವಾಗುತ್ತಿರುವುದರಿಂದ ಗೆಳೆತನದ ಸೌಧ ಶಿಥಿಲಗೊಳ್ಳುತ್ತಿದೆ. ಜೀವನವಿಡೀ ಗೆಳೆತನದ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಗೆಳೆತನ ಸವಿ ಸವಿಯುತ್ತಾ ಬಂದಿದ್ದನ್ನು ಹಂಚಿಕೊಳ್ಳುತ್ತಾ ಸ್ನೇಹ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತಾ ಸ್ನೇಹಿತರ ಸಂಖ್ಯೆಯನ್ನು ಹೆಚ್ಚುಗೊಳಿಸುತ್ತಾ ಸಾಗೋಣ. ನಿನ್ನ ಗೆಳೆಯರನ್ನು ತೋರಿಸು, ನೀನು ಯಾರೆಂದು ಹೇಳುತ್ತೇನೆ ಎಂಬ ಅರ್ಥ ಬರುವ ಆಂಗ್ಲ ಅಮರವಾಣಿ ಹೊಂದಿದೆ. ಅಂದರೆ ವ್ಯಕ್ತಿಗಳು ತಮ್ಮ ಸ್ವಭಾವಕ್ಕೆ ತಕ್ಕವರೊಂದಿಗೆ ಗೆಳೆತನ ಬೆಳೆಸುತ್ತಾರೆ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ಅಭಿಮಾನ ಭಂಗ ಎಂದು ಹಿರಿಯರು ಹೇಳಿದ್ದಾರೆ. ಗೆಳೆತನ ಸಹವಾಸದ ಪರಿಣಾಮವನ್ನು ಇದು ತಿಳಿಸುತ್ತದೆ. ಉತ್ತಮ ಗೆಳೆತನವು ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲು ನೆರವಾಗುತ್ತದೆ ಎಂಬುದನ್ನು ಸದಾ ನೆನಪಿನಲ್ಲಿಡೋಣ.
1: ಬದುಕಿಗೆ ಬೇಕು ಗೆಳೆತನ. ಇದುವರೆಗೆ ಮಾತನಾಡಿದ ಬದುಕಿಗೆ ಬೇಕು ಗೆಳೆತನ ಇದುವರೆಗೆ ಮಾತನಾಡಿದವರು ಕಾಳಿದಾಸ್ ಬಡಿಗೇರ್. ಆಕಾಶವಾಣಿ ಕಾರವಾರ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಕಾರವಾರ. ಶಾಸ್ತ್ರೀಯ ಸಂಗೀತದಲ್ಲಿ ಅಭಿಜಿತ್ ಬ್ಯಾನರ್ಜಿ ಅವರಿಂದ ತಬಲಾವಾದನ, ಕೊಳಲು ಸಾಥ್ ನೀಡಿದವರು ಪಂಡಿತ್ ರೋನು ಮುಜುಮ್ದಾರ್. ಮೊದಲಿಗೆ ತೀನ್ ತಾಲ್.

ಇದುವರೆಗೂ ಯುವ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಶ್ರೀಕೃಷ್ಣ ಭಟ್ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಸಹಕಾರ ಭಾರತಿ ಹೆಗಡೆ, ತಬಲ ಆನಂದ್ ಭಟ್.

0: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 5:30:30. ಕೆಳಗರೆ ಈಗ ನಿಮ್ಮ ಮೆಚ್ಚಿನ ಸಂದೇಶಗಳನ್ನಾಧರಿಸಿದ ಸಂದೇಶ ಸಂಗಮ, ವಾಟ್ಸ್ಆ್ಯಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ಇವತ್ತಿನ ವಿಷಯ ಸೈಕಲ್ ಏರಲು ಹೋದಾಗ. ಹಾಗಾದರೆ ಕಾರ್ಯಕ್ರಮ ಶುರು ಮಾಡೋಣ.
1: ಆಕಾಶವಾಣಿ ಕಾರವಾರ ಸಂದೇಶ ಸಂಗಮ, ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ.

ಕೇಳುಗರೆ, ಇವತ್ತಿನ ಸಂದೇಶ ಸಂಗಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಸೋನಿಯಾ ಗಾಂವ್ಕರ್. ಹಾಗಾದರೆ ಬನ್ನಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡೋಣ. ಮಂಜುನಾಥ್ ಕೆ ಮರಬನಹಳ್ಳಿ, ಚನ್ನಗಿರಿ ತಾಲೂಕು. ನನಗೆ ಸೈಕಲ್ ಏರಲು ಬರುತ್ತಿರಲಿಲ್ಲ. ನಮ್ಮ ಅಜ್ಜನವರು ಸೈಕಲ್ ಹಿಡಿದುಕೊಂಡು ನನಗೆ ಒಳಪೆಡ್ಲು ಅಂದರೆ ಅರ್ಧ ತುಳಿತ ಹೇಗೆ ಸೈಕಲ್ ಓಡಿಸೋದು ಎಂದು ಕಲಿಸಿದರು ಅಂತ ಇವತ್ತಿನ ಈ ಸಂದೇಶ ಸಂಗಮ ಕಾರ್ಯಕ್ರಮದಲ್ಲಿ ಈ ಥರ ನಮಗೆ ಮಂಜುನಾಥ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ್ ಅವರು, ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ಮತ್ತು ಸಂದೇಶ ಕಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ. ಅಲ್ಲದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಖಾಯಂ ಕೇಳುಗರಲ್ಲಿ ಗಜಾನನ ಬೋಳಲ್ಮುಖಿಯವರು ಒಬ್ಬರಿದ್ದಾರೆ. ಅದರಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇವರ ಸಂದೇಶ ಹೀಗಿದೆ. ನಮಸ್ಕಾರ. ಇಂದು ನನ್ನ ಬಾಲ್ಯದ ನೆನಪಿನ ಬುತ್ತಿ ಒಂದೊಂದೇ ಬಿಡಿಸುವ ಈ ಅವಕಾಶಕ್ಕೆ ನಿಲಯಕ್ಕೆ ಧನ್ಯವಾದ ಅಂತ ಗಜಾನನ ಅವರು ಹೇಳ್ತಿದ್ದಾರೆ. ಸೈಕಲ್ ಎಂದರೆ

ಮೊದಲು ನೆನಪಾಗುವುದು ಪೋಸ್ಟ್ ಮ್ಯಾನ್ ಪತ್ರ ಕೊಡಲು ಬಂದಾಗ ಅವರ ಸೈಕಲ್ ಅವರಿಗೇ ಗೊತ್ತಾಗದ ಹಾಗೆ ಒಂದು ಸುತ್ತು ಹೊಡೆದು ಬಂದು ಬರ್ತಿದ್ದೆ. ಮನೆಗೆ ಯಾರು ಬಂದರೂ ಅವರು ಸೈಕಲ್ ಹೊಡೆದು ಹೋಗು ಬರೋದು ರೂಢಿಯಾಗಿತ್ತು. ನಮ್ಮ ಮನೆ ರಸ್ತೆಯಿಂದ ಸ್ವಲ್ಪ ದೂರ ಇರೋದ್ರಿಂದ ಅವರಿಗೆ ಗೊತ್ತಾಗ್ತಿರಲಿಲ್ಲ. ಒಂದು ಸಾರಿ ಕಬ್ಬಿನ ಹಾಲು ತರಲು ಆಲೆ ಮನೆಗೆ ಸೈಕಲ್ ತೆಗೆದುಕೊಂಡು ಜೊತೆಗೆ ತಂಗಿಯನ್ನು ಕರೆದುಕೊಂಡು ಹೋಗಿ ಬರುವಾಗ ಬಿದ್ದು ತುಂಬ ಪೆಟ್ಟು ಮಾಡಿಕೊಂಡಿದ್ದೆ. ಮನೆಯಲ್ಲಿ ತಂದೆ ತಾಯಿಯವರು

ಜೊತೆ ಬಯಸಿಕೊಂಡಿದ್ದೆ. ಶಾಲೆಗೆ ಹೋಗದೆ ಬಾಡಿಗೆ ಸೈಕಲ್ ತೆಗೆದುಕೊಂಡು ಸ್ನೇಹಿತರೊಂದಿಗೆ ಸುತ್ತಾಡುತ್ತಿದ್ದಿ. ಸೈಕಲ್ ಅಂದರೆ ಪ್ರಾಣ. ಹಾಗೆ ವಿದ್ಯಾಭ್ಯಾಸ ಮುಗಿದ ನಂತರ ಮನೆಯಲ್ಲೇ ಸೈಕಲ್ ರಿಪೇರಿ ಮಾಡುವುದು ಸ್ವತಃ ನಾನೇ ಕಲಿತು ಬೇರೆಯವರ ಸೈಕಲ್ ಪಂಚರ್ ಹಾಕುವುದು ಅಲ್ಲದೆ ವೀಲ್ ಬ್ಯಾಂಡ್ ತೆಗೆಯೋದು, ಬ್ರೇಕ್ ಟೈರ್ ಟ್ಯೂಬ್ ಹಾಕೋದು, ಹೀಗೆ ಸಣ್ಣ ಪುಟ್ಟ ರಿಪೇರಿ ಮಾಡುತ್ತಿದ್ದೆ ಅಂತ ಗಜಾನನ್ ಅವರು ಹೇಳ್ತಿದ್ದಾರೆ. ಅಲ್ಲದೆ ಮೊದಲ ಸಂಪಾದನೆ ಕೈಗೆ ಬಂದಾಗ ತುಂಬ ಖುಷಿಯಾಗಿತ್ತು. ಗಣೇಶೋತ್ಸವ ಸಂದರ್ಭದಲ್ಲಿ ನಿಧಾನ ಸೈಕಲ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಕೂಡ ಪಡೆದಿದ್ದೆ. ಹೀಗೆ ಹೇಳುತ್ತಾ ಹೋದರೆ ಸೈಕಲ್ ಪುರಾಣ ಮುಗಿಯುವುದಿಲ್ಲ ಅಂತ ಹೇಳ್ತಿದ್ದಾರೆ ಗಜಾನನ್ ಅವರು. ಗಜಾನನ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕ ನಿಮಗಾಗಿ ಧನ್ಯವಾದ. ನಿಮ್ಮ ಸಂದೇಶನೂ ಸಹ ತುಂಬ ತಮಾಷೆನೂ ಆಗಿದೆ, ತುಂಬ ಓದಲಿಕ್ಕೂ ನಮಗೆ ತುಂಬ ಖುಷಿನೂ ಆಗ್ತಾ ಇದೆ. ನಿಮಗೆ ಸಹ ಧನ್ಯವಾದ. ಹಾಗಾದರೆ ಈಗ ಒಂದು ಗೀತೆಯನ್ನು ಪ್ರಸಾರ ಮಾಡೋಣ.

ಸಂದೇಶ ಸಂಗಮ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಟಿಸಿ ಬಸವರಾಜ್, ಮರವನಹಳ್ಳಿ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ ಇವರು ಕಾರವಾರ ಆಕಾಶವಾಣಿಗೆ ಶುಭ ಸಂಜೆ. ನಾನು 7ನೇ ತರಗತಿಯಲ್ಲಿದ್ದಾಗ ಸೈಕಲ್ ಇರಲು ಮೊದಲ ತಳ್ಳುವಾಗಲೇ ಎಷ್ಟೋ ಬಾರಿ ಬಿದ್ದಿದ್ದೇನೆ. ಗೆಳೆಯರೆಲ್ಲ ಸೇರಿ ಸೈಕಲ್ ಕಲಿಯುತ್ತಿದ್ದೆವು. ಮೊದಲು ಕಲಿಯುವಾಗ ಒಳಗಾಲು ಅಂದರೆ ಬಲಗಾಲಿನ ಕಂಬುಗಳ ನಡುವೆ ಹಾಕಿ ತುಳಿಯುತ್ತಿದ್ದೆವು. ಇದರಿಂದ ಒಬ್ಬರು ಗೆಳೆಯರು ಕ್ಯಾರಿಯರ್ ಹಿಡಿದು ಕೊಡುತ್ತಿದ್ದೆವು. ಅದನ್ನು ಕಲಿತ ನಂತರ ಸೀಟ್ ಹೇಳುತ್ತಿದ್ದವು ಅಂತ ಹೇಳ್ತಿದ್ದಾರೆ. ಅಲ್ಲದೆ ಅವರು ಆವಾಗ ಬಿದ್ದು ಕೈ ಕಾಲು ಗಾಯಗಳಾಗಿದ್ದವು. ಕೆಲವರು ಕೈ ಕಾಲು ಮುರಿದು ಕೊಂಡಿದ್ದುಂಟು. ಶಾಲೆಯಲ್ಲಿ ಮನೆಯಲ್ಲಿ ಸೈಕಲ್ ಇಲ್ಲದವರು ಬಾಡಿಗೆ ಸೈಕಲ್ ತೆಗೆದುಕೊಂಡು ಕಲಿಯುತ್ತಿದ್ದರು.

ಶಾಲೆಗೆ ಹೋಗುವಾಗ ತಾ ಮುಂದು ನಾ ಮುಂದು ಎಂದು ಜೋರಾಗಿ ಸೈಕಲ್ ಹೊಡೆದಿದ್ದೆವು. ರಾತ್ರಿ ಸಿನಿಮಾ ನೋಡಲು ಹೋಗುತ್ತಿದ್ದೆವು. ಆವಾಗ ಆವಾಗ ಬ್ಯಾಟ್ರಿ ಇಲ್ಲದೆ ಹೋಗುತ್ತಿದ್ದೆವು. ಬ್ಯಾಟ್ರಿ ಕೇಳಿದರೆ ಮನೆಯಲ್ಲೇ ಬೈತಾರೆ, ಕತ್ತಲಲ್ಲಿಯೇ ಹೋಗುತ್ತಿದ್ದೆವು ಎಂದು ಅವರು ತಮ್ಮ ಈ ಸಂದೇಶದಲ್ಲಿ ಹೇಳಿದ್ದಾರೆ. ಅಲ್ಲದೆ ಎರಡನೇ ಪ್ರದೇಶನ ಬಿಡುವಾಗ ರಾತ್ರಿ ಒಂದೂವರೆ ಆಗುತ್ತಿತ್ತು ಅಂತ ಅಮಾವಾಸ್ಯೆ ಇದ್ದರೂ ಹೋಗುತ್ತಿದ್ದೆವು ಎಂದು ಹೇಳ್ತಿದ್ದಾರೆ. ಹೌದು ಸ್ನೇಹಿತರೆ, ಸೈಕಲ್ ಅಂತಂದರೆ ಅವರವರ ಬಾಲ್ಯದ ನೆನಪು ಅದಕ್ಕೆ ತುಂಬ ಹತ್ತಿರವಾಗಿವೆ. ಯಾಕಂತಂದರೆ ಸೈಕಲ್ ಇಲ್ಲದೆ ಯಾವ ಮಕ್ಕಳು ದೊಡ್ಡರಾಗುವರಲ್ಲ. ಯಾಕಂತಂದರೆ ಸೈಕಲ್ ಮೇಲಿಂದ ಬಿದ್ದ ಮೇಲೇ ಸೈಕಲ್ ಹೊಡಿಲಿಕ್ಕೆ ಬರುತ್ತೆ ಅಂತ ಅಂತಾರೆ. ಆದರೂ ಅದು ಸತ್ಯನೇ ಇದೆ, ಹಾಗೇನೂ ಆಗತ್ತೆ. ಸೈಕಲ್ ಹೊಡೆದವರಿಗೆ ಗಾಡಿ ಹೊಡಿಲಿಕ್ಕೆ ಏನು ತೊಂದರೆ ಇಲ್ಲ ಅಂತಲೂ ಹೇಳ್ತಾರೆ ಅಲ್ವಾ. ಅಲ್ಲದೆ ಮತ್ತೆ ಇವರು ತುಂಬ ದೊಡ್ಡದಾಗಿ ಮೆಸೇಜ್ ಹಾಕಿದ್ದಾರೆ. ಆದರೂ ನಮ್ಮ ಕೆಲವೊಬ್ಬರು ಕೇಳುಗರಲ್ಲೂ ಇನ್ನೂ ಮೆಸೇಜ್ಗಳು ಇದ್ದಾವೆ, ಅದಕ್ಕಂಥೇಳಿನೇ ಈಗ ಮುಂದಿನ ಸಂದೇಶವನ್ನು ತಗೊಳ್ಳೋಣ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಜಾರ್ಕಳದಿಂದ ಡಿ ಸಿ ಗಣೇಶ್ ಆಚಾರ್ಯವರು ತಮ್ಮ ಸಂದೇಶವನ್ನು ಹೀಗೆ ಬರೆದಿದ್ದಾರೆ. ನಾನು 3ನೇ ತರಗತಿಯಲ್ಲಿ ಇರುವಾಗ ಸೈಕಲ್ ಏರಿರುವೆ, ಆದರೆ ಸೈಕಲ್ ಸೀಟ್ ಮೇಲೆ ಅಲ್ಲ, ನಾನು ಇದ್ದಿರೋದೇ ಸೈಕಲ್ನಷ್ಟು. ಅವರು ತಮ್ಮಷ್ಟಿಗೆ ತಾವು ಹೈಟ್ ಕಡಿಮೆ ಅಂತ ಹೇಳ್ತಿದ್ದಾರಂತಾಯ್ತು. ಸೈಕಲ್ ಏರಿರುವೆ, ಆದರೆ ಸೈಕಲ್ ಸೀಟ್ ಮೇಲೆ ಅಲ್ಲ, ನಾನು ಇದ್ದಿರುವುದೇ ಸೈಕಲ್ನಷ್ಟು ಎತ್ತರ. ನಾನು ಸೈಕಲ್ ರೋಲ್ ಇರುತ್ತದೆ ಅಲ್ವಾ, ಅದರ ಒಳಗಡೆ ಕಾಲು ಹಾಕಿ ಸೈಕಲ್ ಬಿಟ್ಟಿರೋದು. ನಾವು 4 ಜನ ಹುಡುಗರು, ಮಾವನ ಒಂದು ಸೈಕಲನ್ನು ಬಿಡುವುದು. ಒಮ್ಮೊಮ್ಮೆ ಒಬ್ಬೊಬ್ಬರ ಥರ 3 ಸುತ್ತು ಬರಬೇಕು, 3 ಸುತ್ತಕ್ಕಿಂತ ಜಾಸ್ತಿ ಬಂದರೆ ಜಗಳ ಮಾಡುತ್ತಿದ್ದೆವು ಅಂತ ಹೇಳ್ತಿದ್ದಾರೆ. ಏನೋ ಒಂಥರ ಕಾಂಪಿಟೇಷನ್ ಈ ಟೈಮಲ್ಲಿ. ನಾನು ಅಂದರೆ ಸೈಕಲ್ ಅಷ್ಟು ನಾನು ಜಾಸ್ತಿ ಓಡಿಸ್ಬೇಕು ಅನ್ನೋದು ಒಂದು ಹುಮ್ಮಸ್ಸು ಅಲ್ವಾ. 7ನೇ ತರಗತಿ ಬಂದಮೇಲೆ ಶನಿವಾರ ಮಾತ್ರ ಸೈಕಲ್ ತರಲು, ಬೇರೆ ದಿನ ಶಾಲೆಗೆ ಸೈಕಲ್ ತರಲು ಇಲ್ಲ, ಆಗುವುದಿಲ್ಲ ಅಂತ ಹೇಳಿ ಇನ್ನೂ ಸ್ವಲ್ಪ ದೊಡ್ಡವರಾದ ಮೇಲೆ ಸೈಕಲ್ನಲ್ಲಿ 3 ಜನ ಸವಾರಿ ನಮ್ಮದು. ಹಾಗೆ ಆದಿತ್ಯವಾರ ಬಂದ ಮೇಲೆ 7-8 ಜನ ಸೇರಿ ದೇವಾಲಯ ದರ್ಶನ ಮಾಡುತ್ತಿದ್ದೆವು, ಸರಿಯಾಗಿ ನೆನಪಿರೋದು ಅಂತ ಹೇಳ್ತಿದ್ದಾರೆ. ಒಂದು ಸಲ 6 ಜನ ಸೇರಿ ದೇವಸ್ಥಾನಕ್ಕೆ ಹೋಗಿದ್ವಿ, ಇನ್ನೊಂದು ಬಾರಿ 8 ಸೇರಿ ಕಟೀಲು ದೇಗುಲಕ್ಕೆ ಸವಾರಿ ಮಾಡಿದ್ವಿ ಅಂತಲೂ ಹೇಳ್ತಿದ್ದಾರೆ. ಧನ್ಯವಾದ ಡಿ ಸಿ ಗಣೇಶ್ ಅವರೇ, ನಿಮಗಾಗಿ ಈಗ ಒಂದು ಗೀತೆಯನ್ನು ಪ್ರಸಾರ ಮಾಡೋಣ.

ಸಂದೇಶ ಸಂಗಮದಲ್ಲಿ ಇವತ್ತು ಲತಾ ನಾಯಕ್ ಮುಂಬೈಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿ ಕಾರವಾರ ಎಲ್ಲ ಉದ್ಘೋಷಕರಿಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ನನ್ನ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ಅಲ್ಲದೆ ನನ್ನ ಜೀವನದಲ್ಲಿ ನನ್ನನ್ನು ಕಾಡುವ ಕೊರತೆ ಅಂದರೆ ನನಗೆ ಸೈಕಲ್ ಹೊಡೆಯಲು ಬರುವುದಿಲ್ಲ. ನಾನು ಕಾರವಾರದ ರಸ್ತೆಯ ಮೇಲೆ ನನಗೆ ಸೈಕಲ್ ಕಲಿಸಲು ನನ್ನ ಇಬ್ಬರು ಅಣ್ಣ ಹಾಗೂ ಇಬ್ಬರು ತಮ್ಮ ತುಂಬ ಪ್ರಯತ್ನ ಮಾಡಿದರು. ಕಲಿಸುವಾಗ ಸೈಕಲ್ನಿಂದ ಬಿದ್ದು ಎರಡೂ ಕಾಲಿನಿಂದ ರಕ್ತ ಬಂದು ತುಂಬ ನೋವಾಯಿತು. ಅದಕ್ಕಂಥೇಳಿ ಸೈಕಲ್ ಕಲಿಯುವ ಆಸೆ ಬಿಟ್ಟೆ. ಈಗಲೂ ಈ ಕೊರತೆ ನನಗೆ ತುಂಬ ವಿಚಲಿತ ಮಾಡುತ್ತದೆ ಅಂತ ಲತಾ ನಾಯಕಿಯವರು ಮುಂಬೈಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಲತಾ ಅವರೇ, ನೀವು ಇಷ್ಟು ದೂರಿಂದ ನಮಗೆ ಸಂದೇಶವನ್ನು ಕಳಿಸಿದ್ದೀರಿ, ಅದಕ್ಕಾಗಿ ನಿಮಗಾಗಿ ಧನ್ಯವಾದ. ಅಲ್ಲದೆ

ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸದಾನಂದ ನಾಯ್ಕ್ ಇವರು ಸಹ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವರ ಪ್ರಕಾರ ಸಂದೇಶ ಸಂಗಮದ ವಿಷಯ ಸೈಕಲ್ ಏರಲು ಹೋದಾಗ ನಾವು ಚಿಕ್ಕವರಿದ್ದಾಗ ಸೈಕಲ್ ಎಲ್ಲರ ಮನೆಯಲ್ಲಿ ಇರಲಿಲ್ಲ. ಸೈಕಲ್ ಬೇಕು ಅಂತ ಅಣ್ಣನಲ್ಲಿ ಹೇಳಿದಾಗ ಮೊದಲು ಸೈಕಲ್ ಕಲಿ, ಆ ನಂತರ ನನ್ನಲ್ಲಿ ಇರುವ ಸೈಕಲ್ ಕಳುಹಿಸಿ ಕೊಡುತ್ತೇನೆ ಅಂತ ಮುಂಬೈಯಲ್ಲಿ ಇದ್ದ ಅಣ್ಣ ಹೇಳಿದ್ರು. ಸಮಯ ಇದ್ದಾಗ ಬಾಡಿಗೆ ಸೈಕಲ್ ತಂದು ಕಲಿಯುವಾಗ ಬಿದ್ದು ಕೈ ಕಾಲಿಗೆ ದಿನಕ್ಕೊಂದು ಗಾಯ ಮಾಡಿಕೊಂಡು ಬರುವಾಗ ಅಮ್ಮ ಬೈಯುತ್ತಿದ್ದರು ಅಂತ ಹೇಳ್ತಿದ್ದಾರೆ. ಅಲ್ಲದೆ ಕೊನೆಗೆ ಸೈಕಲ್ ಪೂರ್ತಿ ಕಲಿತು ಆಯಿತು. ಹೈಸ್ಕೂಲ್ ನಮ್ಮ ಮನೆಯಿಂದ 4 ಕಿಲೋಮೀಟರ್ ದೂರದಲ್ಲಿ ಇನ್ನಂಜೆ ಎಂಬ ಊರಿನಲ್ಲಿತ್ತು. ಅಣ್ಣಲ್ಲಿ ಸೈಕಲ್ ಬಗ್ಗೆ ಹೇಳಿದಾಗ ಅಮ್ಮ ಬೇಡ ಅಂತ ಹೇಳಿದರು. ನಡೆದುಕೊಂಡೇ ಹೋಗಿ ಸೈಕಲ್ ಹೈಸ್ಕೂಲ್ PUC ಮುಗಿಯಿತು. ಸೈಕಲ್ ಆಸೆ ಮನಸ್ಸಿನಲ್ಲಿ ಹಾಗೇ ಇತ್ತು ಅಂತ ಸದಾನಂದ ಅವರು ಹೇಳ್ತಿದ್ದಾರೆ. ಅಲ್ಲದೆ ಬೇಸಿಗೆ ರಜೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗಿ ಉಳಿದ ಹಣದಲ್ಲಿ ಒಂದು ಹಳೆಯ ಸೈಕಲ್ ತೆಗೆದುಕೊಂಡೆ. ತಮ್ಮ ಹೈಸ್ಕೂಲಿಗೆ ಹೋಗುವಾಗ ಆ ಸೈ

ತೆಗೆದುಕೊಂಡು ಹೋಗುತ್ತಿದ್ದ ಇನ್ನಂಜಹಳ್ಳಿ ಪರಿಸರದಲ್ಲಿ ಇರುವ ಹೈಸ್ಕೂಲ್ ನಾವು 10ನೇ ಕ್ಲಾಸ್ ಮುಗಿಯುವ ಜೂನಿಯರ್ ಕಾಲೇಜ್ ಆಗಿತ್ತು. ಈಗಲೂ ಸೈಕಲ್ ನೋಡುವಾಗ ಒಂದು ರೌಂಡ್ ಹೊಡೆಯುವ ಆಸೆ ಆಗುತ್ತದೆ. ತುಂಬ ಸಂತೋಷ ಸದಾನಂದ ಅವರೇ, ಇವತ್ತಿನ ಈ ಸೈಕಲ್ ಏರಲು ಹೋದಾಗ ಅನ್ನುವ ವಿಷಯದಲ್ಲಿ ನೀವು ಭಾಗವಹಿಸಿದ್ರಿ, ನಿಮ್ಮ ಮನಸ್ಸಿನ ಮಾತು ನಮ್ಮಲ್ಲಿ ಹಂಚಿಕೊಂಡಿದ್ರಿ, ಅದಕ್ಕಾಗಿ ನಿಮಗೆ ಧನ್ಯವಾದ.

ಇನ್ನು ಕೊನೆಯದಾಗಿ ಒಂದು ಸಂದೇಶ ಬಂದಿದೆ. ಇವರು ರವೀಂದ್ರ ಆಚಾರಿ, ಕಗ್ಗತ್ತೂರು ಚನ್ನಗಿರಿ ತಾಲೂಕು ದಾವಣಗೆರೆಯಿಂದ ನಮಗೆ ಸಂದೇಶ

ಕಳಿಸಿದ್ದಾರೆ. ನಾನಾಗ ಆವಾಗ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ. ಆವಾಗ ಕೆಲಸಕ್ಕೆ ಅಂಥೇಳಿ ತಂದೆಯವರು ಸೈಕಲ್ ತಂದಾಗ ಆ ಸೈಕಲನ್ನು ತೆಗೆದುಕೊಂಡು ನಾನು ಮಿಂಚಿನಂತೆ ಮಾಯವಾಗುತ್ತಿದ್ದೆ, ಸುಮಾರು ಹೊತ್ತು ಊರಿನಲ್ಲಿ ಸುತ್ತಾಡಿ ನಂತರ ಬರುತ್ತಿದ್ದೆ, ತುಂಬ ಮಜಾ ಸಿಗ್ತಾ ಇತ್ತು ಅಂತ ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ. ಅಲ್ಲದೆ ಒಮ್ಮೆ ಸೈಕಲ್ ಚೈನ್ ಕಟ್ ಆಗಿಯೂ ತಂದೆಯಿಂದ ಬಯಸಿಕೊಂಡಿದ್ದು ಇದೆ ಅಂತ ಹೇಳ್ತಿದ್ದಾರೆ. ಈಗ ಸ್ಕೂಟ್ರ್ ಕಾರ್ಗಳು ಇವೆ, ಆದರೆ ಆ ಮಜಾ ಈಗಿಲ್ಲ ಅಂತಲೂ ಹೇಳ್ತಿದ್ದಾರೆ. ಧನ್ಯವಾದ ರವೀಂದ್ರ ಆಚಾರ್ಯ ಅವರೇ ಸಂದೇಶ ಕಳಿಸಿದ್ದಕ್ಕಾಗಿ.

ಇದ್ದಾರೆ. ಸೈಕಲ್ ಕಲಿಯುವಾಗ ನಾನು ಬಿದ್ದು ಎದ್ದು ಆಮೇಲೆ ಸರಿಯಾಗಿ ಸೈಕಲ್ ಹೊಡೆಯಲು ಕಲಿತೆ. ನಂತರ ನಾನು ಹೈಸ್ಕೂಲ್ಗೆ ಸೈಕಲ್ ಹೊಡೆದು ಮತ್ತೆ ಸೈಕಲ್ನಲ್ಲೇ ವಾಪಸ್ ಬರ್ತಾ ಇದ್ದೆ ಅಂತಲೂ ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ತಮ್ಮ ತಂದೆಯವರಿಗೆ ಧನ್ಯವಾದವನ್ನು ಹೇಳುತ್ತಿದ್ದಾರೆ ಪ್ರಭಾ ಟಿ ಇವರು. ಪ್ರಭಾ ಅವರಿಗೆ ಧನ್ಯವಾದ ಕಾರ್ಯಕ್ರಮದಲ್ಲಿ ಸ್ಪಂದಿಸಿದ್ದಕ್ಕಾಗಿ. ಮತ್ತೆ ನಿಮಗೋಸ್ಕರ ಈ ಗೀತೆ ಈಗ ಪ್ರಸಾರ ಮಾಡ್ತಿದ್ದೇವೆ, ಕೇಳಿ.

ಈ ಕಾರ್ಯಕ್ರಮದಲ್ಲಿ ಈಗ ಕೊನೆಯದಾದಂತಹ ಸಂದೇಶ ಪ್ರಭಾ ಟಿ ಕಾರ್ವಾರ್ ಇವರು ಕಳಿಸಿದ್ದಾರೆ. ನಾನು ಮೊದಲನೇ ಸಲ ನನಗೆ ನನ್ನ ಅಪ್ಪ ಸೈಕಲ್ ಹೊಡೆಯಲು

0: ಸಂದೇಶ ಸಂಗಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಧನ್ಯವಾದ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೆ ಸೋನಿಯಾ ಗಾಂವ್ಕರ್.
1: ಇದುವರೆಗೆ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಸಂದೇಶ ಸಂಗಮ ಪ್ರಸಾರ.

0: ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: आयुष्मान भारत प्रधानमंत्री जन आरोग्य योजना के तहत लगभग 7 करोड़ लोग बने हैं 5 लाख रुपए के मुफ्त उपचार के हकदार. अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई. आज ही आयुष्मान ऐप डाउनलोड कर आयुष्मान कार्ड बनाएं. ज्यादा जानकारी के लिए 1455 पर कॉल करें.
0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಮಳೆ ಬಂದಾಗ ನೀರು ವೇಗವಾಗಿ ಹರಿದು ಹೋದರೆ ಅದು ಕೇವಲ ನೀರಲ್ಲ, ಜೊತೆಗೆ ಭೂಮಿಯ ಫಲವತ್ತಾದ ಮಣ್ಣನ್ನು ಕೊಚ್ಚಿ

ಹರಿಯುವ ನೀರನ್ನು ಹಾಗೆ ಬಿಡಬೇಡಿ. ಸಣ್ಣ ಸಣ್ಣ ಅಡ್ಡಕಟ್ಟೆ ಬದುಗಳು ಮತ್ತು ಇಂಗು ಉಂಡಿಗಳನ್ನು ನಿರ್ಮಿಸಿ ವ್ಯರ್ಥವಾಗಿ ಹರಿಯುವ ನೀರನ್ನು ತಡೆಯೊಡ್ಡಿದರೆ ಇದೇ ನೀರು ನೆಲದ ಗರ್ಭಕ್ಕೆ ಜೀವ ಜಲವ ನೀಡುತ್ತದೆ. ಒಣಗಿದ ಭೂಮಿಗೆ

ಕೇಳುಗರೆ, ಸಂಜೆ 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ವನ ನಿರ್ಮಾಣದ ಮಹತ್ವ, ಈ ಕುರಿತು ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಮತ್ತು ಇನ್ನಿತರ ಪರಿಸರ ಪ್ರಶಸ್ತಿಯನ್ನು ಪಡೆದಿರುವ ಪರಿಸರವಾದಿ ಸಿರ್ಸಿಯ ಉಮಾಪತಿ ಗಜಾನನ್ ಭಟ್ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್.

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಕೇಳುಗರೆ, ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ವನ ನಿರ್ಮಾಣದ ಮಹತ್ವ, ಈ ಕುರಿತು ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಮತ್ತು ಇನ್ನಿತರ ಪ್ರಶಸ್ತಿಯನ್ನು ಪಡೆದಿರುವ ಪರಿಸರವಾದಿ ಸಿರಸಿಯ ಉಮಾಪತಿ ಗಜಾನನ್ ಭಟ್ ಅವರೊಡನೆ ಸಂದರ್ಶನವಿದೆ. ನಂತರ ಜನಪದ ಸಂಗೀತ, ಇದರಲ್ಲಿ ಗೀಗೆ ಪದಗಳು ಲಕ್ಷ್ಮೀಬಾಯಿ ಮತ್ತು ಸಂಗಡಿಗರಿಂದ.

7:45 ಗಜಲ್ಗಳು, 8:00 ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:15 ಪಾರ್ಲಿಮೆಂಟ್ ರಿವ್ಯೂ, 8:30 ಭಾವಗೀತೆಗಳು.

9:15ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:30ಕ್ಕೆ ದೆಹಲಿ ಕೇಂದ್ರದಿಂದ ಮನಿ ಟಾಕ್, ನಂತರ ಮಂಥನ ಮೂಡಿಬರಲಿದೆ.

ರಾತ್ರಿ 10 ಗಂಟೆಗೆ ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರಗಳ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. ಇವು ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ನಿಲಯದ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಕರುನಾಳ ಬಾಬೆಳಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು.

thế mua được vật ಗಂಟೆ 15 ನಿಮಿಷಕ್ಕೆ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಇವರ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಏಳು ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು, 8 ಗಂಟೆ 30 ನಿಮಿಷಕ್ಕೆ ಮಂಜುಳ ಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳು.

8:50ಕ್ಕೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಶ್ವ ಹುಲಿ ದಿನ, ಈ ಕುರಿತು ಕದ್ರಾ ವನಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ, ಈ ಕುರಿತು ಡಾ ಶಮ್ಮಾ ಬಿಆರ್ ಅವರೊಡನೆ ಸಂದರ್ಶನ. ಒಂದು ಗಂಟೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಕಾರ್ಯಕ್ರಮ ಪ್ರಗತಿ ಪಥ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಒಂದು ಗಂಟೆ 20:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ. ಪ್ರಸ್ತುತಿ ಡಾ ಎ ಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ.

ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುತ್ತೀರಿ. ಸಂಜೆ 5 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಿವನಾಥ್ ರವಳ್ನಾಥ್ ಮಹಿಳಾ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ಮೀನಾ ಮನೋಹರ್ ಭಟ್ ಮತ್ತು ಸಂಗಡಿಗರು

5:30 ಚಿತ್ರಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಹುಲಿ ದಿನದ ಮಹತ್ವ, ಈ ಕುರಿತು ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೀಗಿ ಪದಗಳು, ಸಿರಿಸಿಯ ಮಾಗದ್ದೆ ಬೆಳ್ಳ ಮತ್ತು ಸಿರಿಸಿಯ ಮಾಗದ್ದೆ ಬೆಳ್ಳ ಎಂ ಮರಾಠಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಎಂಟು ಗಂಟೆ 15 ನಿಮಿಷಕ್ಕೆ ದೆಹಲಿ ಕೇಂದ್ರದಿಂದ

ಸಪ್ಲಿಮೆಂಟ್ ರಿವ್ಯೂ. 8:30 ಭಾವಗೀತೆಗಳನ್ನು ಕೇಳುತ್ತೀರಿ. 9:15 ಪ್ರಚಲಿತ ವಿದ್ಯಮಾನ. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಬಹುಮುಖ ಪ್ರತಿಭೆ ಸಮುದ್ರತ ಅವರೊಡನೆ ಸಂದರ್ಶನ. 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. ಕೇಳುಗರೆ, ಇವು ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಮೊದಲಿಗೆ ಸಂಸ್ಕೃತದಲ್ಲಿ ವಾರ್ತೆಗಳು. 6:30 ಅವಲೋಕನ. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: अदस राज्येषु केन्द्रशासित प्रदेशेषु च साइबर अपराधम् आलक्ष्य ई-शून्य एफआईआर पंजीकरणस्य नूतना काचित् व्यवस्था प्रवर्तिता। गृहराज्यमंत्री बंदी संजय कुमारः सूचितवान् यत् अस्मिन् ई-शून्य एफआईआर तंत्रे 12,000+ प्रकरणानि एतावता पंजीकृतानि। मन्त्रिणा निवेदितं यत् अस्याः व्यवस्थायाः अन्तर्गतं निश्चित वित्तीय हानेः परिदेवनानि राष्ट्रीय साइबर अपराध रिपोर्टिंग पोर्टल उतवा 30,119,000 इति सहायता संख्यायां पंजीकर्तुं शक्यते। अद्य दक्षिण जापाने तावत् तीव्रतमं भूकंपः दुरापन्नः। जापानस्य ऋतु विभागानुसारं अद्य अपराह्ने कुमामोटो प्रान्ते 7.1 परिमितं तीव्र कंपनम् अनुभूतम् आगतम्। विभागेन एरिया के समुद्रस्य अथ च यासुशिरो समुद्रस्य तटवर्ती क्षेत्रेषु सुनामी संचेतना प्रसारिता। भारत ऋतु विज्ञान विभागेन छत्तीसगढ़ ओडिशा राज्ययोः विभिन्नेषु स्थानेषु अत्यधिक वृष्टेः संभावना अवलोक्य रक्तवर्णीया संचेतना प्रख्यापिता। दिल्ली सहितेषु उत्तर भारतीय राज्येष्वपि अत्यधिक वृष्टि नारंगवर्णीया संचेतना प्रदत्ता। इति वार्ताः।
1: ಶಿವಾಣಿ ಅವಲೋಕನ ವಿಷಯ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಕೃತಕ ಬುದ್ಧಿಮತ್ತೆಗಾಗಿ ಇಂಡಿಯಾ ಎಐ ಮಿಷನ್ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು ಇಂದಿನ ಡಿಜಿಟಲ್ ಯುಗದಲ್ಲಿ ಕೃತಕ ಬುದ್ಧಿಮತ್ತೆಯು ಪ್ರಮುಖ ತಾಂತ್ರಿಕ ಆವಿಷ್ಕಾರವಾಗಿ ಹೊರಹೊಮ್ಮಿದೆ ಇದು ದೇಶದ ಆರ್ಥಿಕತೆ ಮತ್ತು ಆಡಳಿತ ವ್ಯವಸ್ಥೆಯನ್ನು ಮರುರೂಪಿಸುತ್ತಿದೆ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಲ್ಲರಿಗೂ ಎಐ ಎಂಬ ದೂರದೃಷ್ಟಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ತಂತ್ರಜ್ಞಾನದ ಪ್ರಯೋಜನಗಳು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪಬೇಕು ಮತ್ತು ಯುವಜನತೆಗೆ ಉದ್ಯೋಗಾವಕಾಶಗಳು ಸಿಗಬೇಕು ಎಂಬುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಈ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರವು 2024 ಮಾರ್ಚ್ನಲ್ಲಿ 10,371 ಕೋಟಿ ರೂಪಾಯಿ ವೆಚ್ಚದ ಇಂಡಿಯಾ ಎಐ ಮಿಷನ್ ಯೋಜನೆಗೆ ಅನುಮೋದನೆ ನೀಡಿತು ಈ 5 ಯೋಜನೆಯು ಭಾರತವನ್ನು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಸಹಕಾರಿಯಾಗಿದೆ ಭಾರತೀಯ ಸಂಸ್ಥೆಗಳು ಅಭಿವೃದ್ಧಿಪಡಿಸುತ್ತಿರುವ 20 ದೇಶೀಯ ಭಾಷಾ ಮಾದರಿಗಳಿಗೆ ಸರ್ಕಾರ ಬೆಂಬಲ ನೀಡಿದೆ ಇದರಲ್ಲಿ ಸರ್ವಂ ಎಐ ಜ್ಞಾನಿ ಎಐ ಭಾರತ್ ಜೆನ್ ಮತ್ತು ಅವತಾರ್ ಎಐ ಸಂಸ್ಥೆಗಳ ಮಾದರಿಗಳು ಪ್ರಮುಖ ಸಾಧನೆ ಮಾಡಿವೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಸೂಕ್ತವಾದ ಸಣ್ಣ ಭಾಷಾ ಮಾದರಿಗಳು ಕೂಡ ಅಭಿವೃದ್ಧಿ ಹಂತದಲ್ಲಿವೆ ಈ ತಂತ್ರಜ್ಞಾನಕ್ಕೆ ಅಗತ್ಯವಿರುವ ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು ಒದಗಿಸಲು 15 ಸೇವಾದಾರರನ್ನು ಪಟ್ಟಿಗೆ ಸೇರಿಸಲಾಗಿದೆ ದೇಶದಲ್ಲಿ 237 ಯೋಜನೆಗಳಿಗೆ 93,00,000 ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಜಿಪಿಯು ಗಂಟೆಗಳನ್ನು ಮಂಜೂರು ಮಾಡಲಾಗಿದೆ ಯುವಜನರ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು 12 ರಾಷ್ಟೀಯ ಮಟ್ಟದ ಹ್ಯಾಕಥಾನ್ಗಳನ್ನು ಆಯೋಜಿಸಲಾಗಿದೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ 686 ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ನೀಡಲಾಗಿದೆ ಯುವ ಎಐ ಫಾರ್ ಆಲ್ ಕಾರ್ಯಕ್ರಮದ ಮೂಲಕ 26,00,000 ಹೆಚ್ಚು ಜನರು ತರಬೇತಿ ಪಡೆದಿದ್ದಾರೆ ಜೊತೆಗೆ 27 ಎಐ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದ್ದು 58 ಎಐ ಶ್ರೇಷ್ಠತಾ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ ಕೃತಕ ಬುದ್ಧಿಮತ್ತೆಯು ಅನೇಕ ಅನುಕೂಲಗಳನ್ನು ನೀಡಿದರೂ ಕೆಲವು ಅಪಾಯಗಳನ್ನು ಸಹ ಹೊಂದಿದೆ ತಪ್ಪು ಮಾಹಿತಿ ಡೀಪ್ಫೇಕ್ ವಂಚನೆ ಮತ್ತು ಖಾಸಗಿತನದ ಉಲ್ಲಂಘನೆಯಂತಹ ಸವಾಲುಗಳು ಇದರಿಂದ ಉಂಟಾಗುತ್ತವೆ ಈ ಅಪಾಯಗಳನ್ನು ತಡೆಯಲು ಇಂಡಿಯಾ ಎಐ ಮಿಷನ್ನ ಸೇಫ್ ಅಂಡ್ ಟ್ರಸ್ಟೆಡ್ ಎಐ ಅಂದರೆ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಕೃತಕ ಬುದ್ಧಿಮತ್ತೆ ವಿಭಾಗ ಕೆಲಸ ಮಾಡುತ್ತಿದೆ ಇದರ ಅಡಿಯಲ್ಲಿ ದೇಶದ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ 13 ಜವಾಬ್ದಾರಿಯುತ ಎಐ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ ಡೀಪ್ಫೇಕ್ ಪತ್ತೆ ಹಚ್ಚಲು ಐಐಟಿ ಜೋಧ್ಪುರ ಮತ್ತು ಐಐಟಿ ಮದ್ರಾಸ್ ಸಂಸ್ಥೆಗಳು ಸಾಕ್ಷ್ಯ ಎಂಬ ವ್ಯವಸ್ಥೆಯನ್ನು ರೂಪಿಸಿವೆ ಆಡಿಯೋ ಮತ್ತು ವಿಡಿಯೋ ವಂಚನೆ ಪತ್ತೆ ಮಾಡಲು ಎಐ ವಿಶ್ಲೇಷಕ್ ಯೋಜನೆ ಕೆಲಸ ಮಾಡುತ್ತಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಎಐ ತಾರತಮ್ಯ ಅಂದರೆ ತಪ್ಪು ಸಲಹೆ ಅಥವಾ ತಪ್ಪು ನಿರ್ಧಾರಗಳನ್ನು ಕಡಿಮೆ ಮಾಡಲು ಎನ್ಐಟಿ ರಾಯ್ಪುರ ಶ್ರಮಿಸುತ್ತಿದೆ ಐಐಟಿ ದೆಹಲಿ ಖಾಸಗಿ ಮಾಹಿತಿ ರಕ್ಷಿಸುವ ಮಾದರಿಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಹಾಗೆಯೇ ಸಿಆರ್ಡಿಎ ಮತ್ತು ಐಐಟಿ ಜೋಧ್ಪುರ ಸಂಸ್ಥೆಗಳು ಭದ್ರತೆ ಮತ್ತು ಮಾಹಿತಿ ಸುರಕ್ಷತೆಗೆ ಸಂಬಂಧಿಸಿದ

ತಂತ್ರಜ್ಞಾನಗಳನ್ನು ನಿರ್ಮಿಸುತ್ತಿವೆ. ಎಐ ತಂತ್ರಜ್ಞಾನದ ಸರಿಯಾದ ಬಳಕೆಗೆ ಬಲವಾದ ನಿಯಮಗಳು ಅಗತ್ಯವಾಗಿವೆ. ಇದಕ್ಕಾಗಿ ಸರ್ಕಾರ ಇಂಡಿಯಾ ಎಐ ಆಡಳಿತ ಮಾರ್ಗಸೂಚಿಗಳನ್ನು ಜಾರಿಗೆ ತಂದಿದೆ. ಈ ಮಾರ್ಗಸೂಚಿಗಳು ತಪ್ಪು ಮಾಹಿತಿ ಮತ್ತು ಸಮಾಜದ ಮೇಲಾಗುವ ಹಾನಿಗಳನ್ನು ತಡೆಯಲು ಸಹಾಯ ಮಾಡುತ್ತವೆ. ಜನವರಿ 2025ರಲ್ಲಿ ಸ್ಥಾಪಿತವಾದ ಇಂಡಿಯಾ ಎಐ ಸೇಫ್ಟಿ ಇನ್ಸ್ಟಿಟ್ಯೂಟ್ ಎಐ ಸುರಕ್ಷತೆ ಮತ್ತು ಸಂಶೋಧನೆಯನ್ನು ಮುನ್ನಡೆಸುತ್ತಿದೆ. ಭಾರತವು ಜಾಗತಿಕ ಮಟ್ಟದಲ್ಲೂ ಎಐ ನಿಯಮಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಜಿ20 ಮತ್ತು ವಿಶ್ವಸಂಸ್ಥೆಯಂತಹ ವೇದಿಕೆಗಳಲ್ಲಿ ಭಾರತವು

ಸಭೆಯಲ್ಲಿ ಸುರಕ್ಷಿತ ಎಐ ಅಭಿವೃದ್ದಿಗಾಗಿ ಜಾಗತಿಕ ಮಟ್ಟದ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಯಿತು. ಮುಕ್ತ ಸಂಪನ್ಮೂಲಗಳನ್ನು ಹಂಚಿಕೊಳ್ಳಲು ಟ್ರಸ್ಟೆಡ್ ಎಐ ಕಾಮನ್ಸ್ ವ್ಯವಸ್ಥೆಯನ್ನು ರೂಪಿಸಲಾಯಿತು. ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವು ವೇಗವಾಗಿ ಬೆಳೆಯುತ್ತಿದ್ದು ಅದರ ಸುರಕ್ಷತೆ ಅತ್ಯಂತ ಮುಖ್ಯವಾಗಿದೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ತಿಳಿಸಿರುವಂತೆ ಭಾರತದ ಎಐ ನೀತಿಯು ತಂತ್ರಜ್ಞಾನವನ್ನು ಹೆಚ್ಚು ಕೈಗೆಟುಕುವಂತೆ ಮಾಡಲು ಮತ್ತು ಅದರ ಸುರಕ್ಷತೆಗೆ ಸಮಾನ ಮಹತ್ವ ನೀಡಿದೆ. ಇಂಡಿಯಾ ಎಐ ಮಿಷನ್ ಮೂಲಕ ಭಾರತ ಮೂಲಸೌಕರ್ಯ, ದೇಶೀಯ ತಂತ್ರಜ್ಞಾನ ಮತ್ತು ಸುರಕ್ಷತಾ ಮಾನದಂಡಗಳನ್ನು ಬಲಪಡಿಸುತ್ತಿದೆ. ಸುರಕ್ಷಿತ ಮತ್ತು ಜವಾಬ್ದಾರಿಯುತ ಎಐ ಬಳಕೆಯ ಮೂಲಕ ದೇಶ ವಿಕಸಿತ ಭಾರತ 2047 ಗುರಿಯತ್ತ ಯಶಸ್ವಿಯಾಗಿ ಸಾಗುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಅವಲೋಕನ.

0: ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಏಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೆ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಒತ್ತು ಒತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಆದೇಶ, ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ, ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು ರಾತ್ರಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಎಸ್ಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ದ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಗಸ್ಟ್ 13ರಿಂದ 10 ದಿನಗಳ ಕಾಲ ವಿಧಾನಮಂಡಲ ವಿಶೇಷ ಅಧಿವೇಶನ. ವಾರ್ತೆಗಳ ವಿವರ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆಯಿದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನೀರು ಹರಿಸುವಂತೆ ಶಿಫಾರಸು ಮಾಡಿರುವ ಕ್ರಮ ಖಂಡಿಸಿ ಮಂಡ್ಯ ಜಿಲ್ಲೆಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಆದೇಶ ಖಂಡಿಸಿ ಮಂಡ್ಯ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನೂರಾರು ಮಂದಿ ಕಾರ್ಯಕರ್ತರು ಜಮಾಯಿಸಿ ಉರುಳು ಸೇವೆ ನಡೆಸಿ ಸಮಿತಿ ವಿರುದ್ದ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರ ಒತ್ತಡಕ್ಕೆ ಮಣಿದು ನೀರು ಬಿಡಬಾರದು ಎಂದು ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರುದ್ದವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ಮತ್ತೊಮ್ಮೆ ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ರಾಜ್ಯದಲ್ಲಿ ಭೀಕರ ಬರಗಾಲದ ನಡುವೆಯೂ ದಿನಕ್ಕೆ 3,500 ಕ್ಯೂಸೆಕ್ ನೀರು ಬಿಡಲು ಸರ್ಕಾರ ತಮಿಳುನಾಡಿಗೆ ಸಂಪೂರ್ಣ ಶರಣಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಸರ್ವಪಕ್ಷಗಳ ಸಭೆ ಕರೆಯಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹೆಚ್ಚಾಗಿದ್ದು ಮಂಡ್ಯದಲ್ಲಿ ಕಬ್ಬು ಒಣಗುತ್ತಿದೆ, ಅಣೆಕಟ್ಟೆಗಳಲ್ಲಿ ನೀರಿನ ಮಟ್ಟ ಕುಸಿದಿದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುವ ಆದೇಶ ರಾಜ್ಯದ ಜನರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ತಿಳಿಸಿದ್ದಾರೆ. ಸರಿಯಾದ ಅಂಕಿಅಂಶ ಸಮೇತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ರಾಜ್ಯದ ವಸ್ತುಸ್ಥಿತಿ ಮನವರಿಕೆ ಮಾಡಿಕೊಟ್ಟು ಕನ್ನಡಿಗರ ಹಿತಾಸಕ್ತಿ ಕಾಪಾಡುವುದು ರಾಜ್ಯ ಸರ್ಕಾರದ ಕರ್ತವ್ಯ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಮುಖ್ಯಮಂತ್ರಿ ಹಾಗೂ ಕಾವೇರಿ ನೀರು ಪ್ರಾಧಿಕಾರ ಕೈಗೊಳ್ಳುವ ನಿರ್ಧಾರವೇ ಅಂತಿಮ ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ ನಡೆಯುತ್ತಿರುವಂತಹ ರಸ್ತೆ ಕಾಮಗಾರಿಗಳ ವಿಳಂಬ ಹಾಗೂ ನಿಂತಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೆಸಲಾಗಿದೆ. ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರು ಹಾಗೂ ಎಲ್ಎನ್ಟಿ ಕಂಪನಿಗೆ ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ರಾತ್ರಿಯೊಳಗೆ ಪಕ್ಷದ ವರಿಷ್ಠರು ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಸಭೆ ನಿಗದಿಯಾಗಿದ್ದು ಸಚಿವರ ಪಟ್ಟಿ ಅಂತಿಮಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡುವ ಬಗ್ಗೆ ದೆಹಲಿಯಲ್ಲಿ ನಡೆಯುವ ಉನ್ನತ ಮಟ್ಟದ ಸಭೆ ಇಂದು ಅಂತಿಮಗೊಳಿಸಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ತಿಳಿಸಿದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸಾರ್ವಜನಿಕ ಪರೀಕ್ಷೆ ಹಾಗೂ ನೇಮಕಾತಿ ಪ್ರಕ್ರಿಯೆಯಲ್ಲಿ

0: ಅಕ್ರಮಗಳು ನಡೆದಿರುವ ಆರೋಪಗಳ ಕುರಿತು ದಾಖಲಾಗಿರುವ ಎರಡು ಪ್ರಕರಣಗಳ ತನಿಖೆಯನ್ನು ಅಪರಾಧ ತನಿಖಾ ಇಲಾಖೆಗೆ ವರ್ಗಾಯಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಎರಡು ಪ್ರಕರಣಗಳ ಕುರಿತು ನ್ಯಾಯಸಮ್ಮತ, ನಿಷ್ಪಕ್ಷಪಾತ ಮತ್ತು ಸಮಗ್ರ ತನಿಖೆ ನಡೆಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕ ನೇಮಕಾತಿ ಪ್ರಕ್ರಿಯೆಯ ಪಾವಿತ್ರ್ಯ, ವಿಶ್ವಾಸಾರ್ಹತೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡುವುದು ರಾಜ್ಯ ಸರ್ಕಾರದ ಅಚಲ ಬದ್ಧತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಮಂಡಲದ ಅಧಿವೇಶನ ಆಗಸ್ಟ್ 13ರಿಂದ ಆರಂಭಗೊಳ್ಳಲಿದೆ. ಈ ಕುರಿತಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆದೇಶ ಹೊರಡಿಸಿದ್ದಾರೆ. ಆಗಸ್ಟ್ 13ರಿಂದ 27ರವರೆಗೆ ಒಟ್ಟು 10 ದಿನಗಳ ಕಾಲ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಈ ಬಾರಿಯ ಅಧಿವೇಶನದಲ್ಲಿ ಕಾವೇರಿ ಜಲವಿವಾದ, ಕೆಪಿಸಿ ಹಗರಣ, ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಸ್ಟ್ 1ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದು ಇತಿಹಾಸ ಪ್ರಸಿದ್ದ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಲಿದ್ದಾರೆ. ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದಂತಹ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಈ ಮಾಹಿತಿ ನೀಡಿದ್ದಾರೆ. ಸ್ವಾಮಿ ವಿವೇಕಾನಂದರು 1892ರಲ್ಲಿ ಮೈಸೂರಿಗೆ ಭೇಟಿ ನೀಡಿದ ಸಮಯದಲ್ಲಿ ಅವರು ತಂಗಿದ್ದ ಐತಿಹಾಸಿಕ ಸ್ಥಳವನ್ನು ಪುನರುಜ್ಜೀವನಗೊಳಿಸಿ ವಿವೇಕ ಸ್ಮಾರಕವನ್ನಾಗಿ ನಿರ್ಮಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆಗಸ್ಟ್ 1ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಈ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಇದೇ ವೇಳೆ ಸ್ಮಾರಕದ ಆವರಣದಲ್ಲಿರುವಂತಹ ಶಿವನ ದೇಗುಲಕ್ಕೆ ಭೇಟಿ ನೀಡಲಿರುವ ಪ್ರಧಾನಿಯವರು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ.
4: ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ವಿವೇಕ ಸ್ಮಾರಕದ ಉದ್ಘಾಟನೆಗೋಸ್ಕರ ಬರಲಿದ್ದಾರೆ. ಅದು ಆಗಸ್ಟ್ 1ರಂದು ವಿವೇಕ ಸ್ಮಾರಕಕ್ಕೆ ಬಂದು ತಲುಪಲಿದ್ದಾರೆ. ಅವರ ಜೊತೆಗೆ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹಾಗೂ ಸಂಸದರಾಗಿರ್ತಕ್ಕಂತ ಯದುವೀರ್ಜಿಯವರು ಹಾಗೂ ಇನ್ನಿತರ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
0: ಸಮಾರಂಭದಲ್ಲಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಂಸದ ಯದುವೀರ್ ಕೃಷ್ಣದತ್ತ, ಚಾಮರಾಜ ಒಡೆಯರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಹುಲಿ ಸಂರಕ್ಷಣೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಭಾರತದ ನಾಯಕತ್ವದ ವಿಜ್ಞಾನ ಆಧಾರಿತ ನೀತಿಗಳು, ಜಾಗತಿಕ ಪಾಲುದಾರಿಕೆಗಳು ಹುಲಿಗಳ ಸಂಖ್ಯೆಯಲ್ಲಿ ಗಮನಾರ್ಹ ಚೇತರಿಕೆಗೆ ಕಾರಣವಾಗಿವೆ. ಭಾರತದ ಕಾಡಿನಲ್ಲಿ ವಿಶ್ವದ ಶೇಕಡ 70% ಹುಲಿಗಳು ವಾಸಿಸುತ್ತಿದ್ದು ಇದು ಅತಿದೊಡ್ಡ ಜಾಗತಿಕ ಹುಲಿ ಭದ್ರಕೋಟೆಯಾಗಿದೆ. 2006ರಿಂದ ಭಾರತದ ಹುಲಿಗಳ ಸಂಖ್ಯೆ ದ್ವಿಗುಣಗೊಂಡಿದೆ. ಪ್ರಾಜೆಕ್ಟ್ ಟೈಗರ್ ಮೂಲಕ 18 ರಾಜ್ಯಗಳಲ್ಲಿ 58 ಹುಲಿ ಮೀಸಲು ಪ್ರದೇಶಗಳಿದ್ದು ಇದು ಸುಮಾರು 84,500 ಚದರ ಕಿಲೋಮೀಟರ್ ಒಳಗೊಂಡಿದೆ. ಅಖಿಲ ಭಾರತ ಹುಲಿ ಅಂದಾಜು ವಿಶ್ವದ ಅತಿದೊಡ್ಡ ಜೀವ ವೈವಿಧ್ಯ ಸಮೀಕ್ಷೆಯಾಗಿದ್ದು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಹೊಂದಿದೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಮತ್ತು ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ 1ರಿಂದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದ ಅಡಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಆಡಳಿತ ಹೊಂದಿರುವಂತಹ ಎಲ್ಲ ನಗರ ಪಾಲಿಕೆಗಳು ಹಾಗೂ ಇತರೆ ಸಂಸ್ಥೆಗಳ ವತಿಯಿಂದ ಕಟ್ಟಡ ಮತ್ತು ಭಗ್ನಾವಶೇಷ ತ್ಯಾಜ್ಯ, ಮರದ ಕೊಂಬೆಗಳು, ವಿದ್ಯುತ್ ಕಂಬಗಳು, ಪೈಪುಗಳನ್ನು ಸಾಮೂಹಿಕವಾಗಿ ತೆರವುಗೊಳಿಸಲು ಉದ್ದೇಶಿಸಲಾಗಿದೆ. ಖಾಲಿ ನಿವೇಶನ ಮಾಲೀಕರು ಸ್ವತಃ ಸ್ವಚ್ಛಗೊಳಿಸದಿದ್ದರೆ 25ರಿಂದ 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸ್ಪಷ್ಟಪಡಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮ ನಿರ್ಭರ ಭಾರತ ಯೋಜನೆಗಳ ಮೂಲಕ ದೇಶೀಯ ಉತ್ಪಾದನಾ ಸಾಮರ್ಥ್ಯ ಬಲಪಡಿಸಲು ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವಾಲಯ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ದೇಶದ ಭಾರಿ ಕೈಗಾರಿಕಾ ಕ್ಷೇತ್ರದ ಸ್ಪರ್ಧಾತ್ಮಕತೆ, ತಾಂತ್ರಿಕ ಉನ್ನತೀಕರಣ ಹಾಗೂ ಕರ್ನಾಟಕ ಸೇರಿದಂತೆ ದಾವಣಗೆರೆಯಲ್ಲಿ ಸುಧಾರಿತ ಉತ್ಪಾದನಾ ಕ್ಲಸ್ಟರ್ಗಳ ಸ್ಥಾಪನೆ ಕುರಿತು ಸಂಸತ್ತಿನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸಚಿವಾಲಯವು ಈ ಲಿಖಿತ ಉತ್ತರ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಅನಗತ್ಯ ವಿವಾದ ಸೃಷ್ಟಿಸುತ್ತಿದ್ದು ಇದೀಗ

0: ಕೇಂದ್ರ ಸರ್ಕಾರದ ಸ್ಪಷ್ಟ ನಿಲುವಿನಿಂದ ಕರ್ನಾಟಕದ ಪರವಾದ ವಾದಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಗಾಣಿಗ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜುಲೈ ತಿಂಗಳ ಅಂತ್ಯದೊಳಗೆ ಪಡಿತರ ಚೀಟಿದಾರರಿಗೆ ಪಡಿತರ ಅಕ್ಕಿ ಧಾನ್ಯ ವಿತರಣಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕಾಗಿರುವುದರಿಂದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ಇದೇ 31ರವರೆಗೆ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ತೆರೆದಿರಬೇಕೆಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಆದೇಶ. ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ. ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು ರಾತ್ರಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ದ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಗಸ್ಟ್ 13ರಿಂದ 10 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
2: ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ವನ ನಿರ್ಮಾಣದ ಮಹತ್ವ, ಈ ಕುರಿತು ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಮತ್ತು ಇನ್ನಿತರ ಪರಿಸರ ಪ್ರಶಸ್ತಿಯನ್ನು ಪಡೆದಿರುವ ಪರಿಸರವಾದಿ ಸಿರಿಸಿಯ ಉಮಾಪತಿ ಗಜಾನನ್ ಭಟ್ ಇವರೊಡನೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್.
3: ಉಮಾಪತಿ ಗಜಾನನ್ ಭಟ್ ಅವರೇ ನಮಸ್ಕಾರ.
4: ನಮಸ್ಕಾರ.
3: ಕಳೆದ 3 ದಶಕಗಳಿಂದ ಪರಿಸರ ಸಂರಕ್ಷಣೆಯಲ್ಲಿ ನೀವು ತೊಡಗಿಸಿಕೊಂಡಂತಹವರು. ನಿಮ್ಮ ಒಂದು ಅನುಭವದ ಆಧಾರದಲ್ಲಿ ಹೇಳಿ, ಕಳೆದ 3 ದಶಕಗಳಲ್ಲಿ ಪರಿಸರದ ಒಂದು ಬದಲಾವಣೆ ಯಾವ ರೀತಿ ಆಗಿದೆ, ಇದಕ್ಕೆ ಮಾನವ ಎಷ್ಟರ ಮಟ್ಟಿಗೆ ಕಾರಣ ಆಗಿದ್ದಾನೆ ಅಂತ.
4: ಇಂದಿನ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆ, ಇದು ನಮಗೆ ಕಣ್ಣಿಗೆ ಕಾಣ್ತಾ ಇರುವಂತಹ ಪರಿಸರದಲ್ಲಿ ಗಮನೀಯವಾದಂತಹ ಬದಲಾವಣೆ. ಸೊ ಇದರಿಂದಾಗಿ ಸಾಕಷ್ಟು ವ್ಯತ್ಯಾಸಗಳು ಇವತ್ತು ಪರಿಸರದಲ್ಲಿ ಬರ್ತಾ ಇದೆ. ಸೊ ಇವತ್ತು ಸಾಂಪ್ರದಾಯಿಕ ಮಳೆಗಾಲ ಇಲ್ಲ, ಬೇಕಾದಂತಹ ಔಷಧ ಸಸ್ಯಗಳು ಸಿಗ್ತಾ ಇಲ್ಲ, ನೀರಿನ ಕೊರತೆ ಉಂಟಾಗ್ತಾ ಇದೆ, ಪ್ರಾಣಿ ಪಕ್ಷಿಗಳಿಗೂ ಇವತ್ತು ನಾಶ ಆಗಿ ಹೋಗ್ತಾ ಇದ್ದಾವೆ. ಸೊ ಈ ಎಲ್ಲ ಕಾರಣಗಳಿಗೋಸ್ಕರ ಈ ಪರಿಸರ ಸಂರಕ್ಷಣೆ ಅಂತದ್ದು ಇವತ್ತು ಬಹಳ ಮಹತ್ವಕ್ಕೆ ಬಂದಿದೆ. ಕಳೆದ 2 ವರ್ಷಗಳ ಹಿಂದೆ ಬಂದಂತಹ ಪ್ಯಾಂಡಮಿಕ್ ಕರೋನಾ ಏನು ಬಂದಿದೆ, ಅದರಿಂದಾಗಿ ಇವತ್ತು ಜನಗಳು ಔಷಧ ಸಸ್ಯಗಳ ಕಡೆಗೆ ಹೆಚ್ಚು ವಾಲ್ತಾ ಇದ್ದಾರೆ. ಈ ಎಲ್ಲ ಕಾರಣಕ್ಕೋಸ್ಕರ ನಾವಿವತ್ತು ಪರಿಸರ ಸಂರಕ್ಷಣೆಯನ್ನು ಮಾಡುವಂಥದ್ದು ತುಂಬಾ ಅಗತ್ಯ ಇದೆ.
3: ಈಗ ಇತ್ತೀಚಿನ ವರ್ಷಗಳಲ್ಲಿ ಹೇಳ್ತಾ ಇರುವಂತಹದ್ದು ಮಾನವನ ಹಸ್ತಕ್ಷೇಪದಿಂದಾಗಿಯೇ ಪರಿಸರ ಹಾಳಾಗ್ತಾ ಇದೆ ಅಂತ ಹೇಳಿ, ನಿಜವಾ ಇದು?
4: ಮನುಷ್ಯ ಸಹಜವಾಗಿ ತನ್ನ ವೈಯಕ್ತಿಕ ಜೀವನದ ಬಗ್ಗೆ ಹೆಚ್ಚು ಗಮನ ಕೊಡ್ತಾನೆ. ಎಲ್ಲಿ ತನಕ ವೈಯಕ್ತಿಕ ಜೀವನವನ್ನ ಗಮನ ಕೊಡ್ತಿರ್ತಾರೆ ಮತ್ತು ಈ ರಾಷ್ಟ್ರದ ಚಿಂತನೆ ಮಾಡೋದಿಲ್ಲ, ಅಲ್ಲಿ ತನಕ ಈ ಹಸ್ತಕ್ಷೇಪ ಅನ್ನುವಂಥದ್ದು ಇರುವಂತದ್ದೇ. ಯಾಕೆ ಅಂತಂದ್ರೆ ಮನುಷ್ಯನಿಗೆ ಅಭಿವೃದ್ಧಿ ಬೇಕು. ಅಭಿವೃದ್ಧಿ ಮಾಡೋ ಸಂದರ್ಭದಲ್ಲಿ ಅನೇಕ ಪರಿಸರ ನಾಶಗಳಾಗತ್ತೆ. ಮನುಷ್ಯನಿಗೆ ತನ್ನ ಸ್ವಾರ್ಥ ಈಡೇರಿಸೋಸ್ಕರ ಮನೆ ಕಟ್ಟಬೇಕು, ಇನ್ನೇನು ಮಾಡಬೇಕು, ತನ್ನ ಜೀವನದ ಅವಶ್ಯಕತೆ ಪೂರೈಸಲಿಕ್ಕೆ ಪರಿಸರವನ್ನೇ ಅವಲಂಬಿಸ್ತಾನೆ. ಸೊ ಅದು ನಾಶ ಆದ ಚಿಂತೆ ಎಲ್ಲ ತಾ ಚೆನ್ನಾಗಿರ್ಬೇಕು ಅಂತ ಅವನ ಅಪೇಕ್ಷೆ. ಸೊ ಹಾಗಾಗಿ ಇವತ್ತು ಪರಿಸರದ ನಾಶ ಮನುಷ್ಯನ ಹಸ್ತಕ್ಷೇಪದಿಂದ ಉಂಟಾಗ್ತಾ ಇದೆ. ಸೊ ಒಂದು ಜಮೀನನ್ನು ಮಾಡಬೇಕು, ಇನ್ನಷ್ಟು ಮಾಡುವ ಇವತ್ತಿನ ಆಧುನಿಕ ಯಂತ್ರೋಪಕರಣ ಬಳಸಿ 10 ಚದರಡಿ ಅವನು JCBಯಿಂದ ಅದನ್ನ ಅಗದ್ರೆ ಸುಮಾರೊಂದು 120-130 ಜೀವವೈವಿಧ್ಯಗಳು ನಾಶ ಆಗುತ್ತೆ. ಅವನು ತನ್ನ ಅನುಕೂಲಕ್ಕೋಸ್ಕರ ಒಂದು ಮನೆ ಕಟ್ತಾನೆ ಅಂದ್ರೆ ಕನಿಷ್ಠ ಒಂದು 200-300 ಮರಗಳನ್ನು ಕಡಿತಾನೆ. ಸೊ ಈ ಎಲ್ಲ ಕಾರಣಕ್ಕೋಸ್ಕರ ಮಾನವನ ಹಸ್ತಕ್ಷೇಪ ಅಧಿಕವಾಗೊಂಡು ತನ್ನ ಸ್ವಾರ್ಥ ಲಾಲಸೆಗಾಗಿ ಇವತ್ತು ಪರಿಸರವನ್ನು ನಾಶ ಮಾಡ್ತಿದ್ದಾನೆ. ಇದು ನಿಲ್ಲದೆ ಹೋದ್ರೆ ಭವಿಷ್ಯದ ಪೀಳಿಗೆಗೆ ತುಂಬಾ ಕಷ್ಟ ಇದೆ.
3: ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇರುವಂತಹದ್ದು ಸುಸ್ಥಿರ ಅಭಿವೃದ್ಧಿ ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಎನ್ನುವಂತಹದ್ದು, ಏನು ಇದರ ಅರ್ಥ?
4: ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನುವಂತಹ ಕಾನ್ಸೆಪ್ಟ್ ಬಂದಿದೆ, ಆದರೆ ಇವತ್ತಿನ ಜನಗಳಿಗೆ ಅರ್ಥ

0: ಸಂಭವಿಸುವುದು ಸ್ವಲ್ಪ ಕಷ್ಟ ಆಗಿದೆ. ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು, ಸುಸ್ಥಿರ ಅಭಿವೃದ್ಧಿ ಅನ್ನುವಂಥದ್ದು ಪರಿಸರ ಬಿಟ್ಟು ಇಲ್ಲ. ಸೊ ಪರಿಸರ ಮತ್ತು ನಮ್ಮ ವೃತ್ತಿ, ನಮ್ಮ ಜೀವನ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇರುವಂಥದ್ದು. ಅವಿನಾಭಾವ ಸಂಬಂಧವನ್ನು ನಾವು ತಂದೆ ಮಗುವಿನ ಸಂಬಂಧ ಉಳಿಸ್ಕೊಂಡಾಗ ಮಾತ್ರ ಆ ಪರಿಸರ ನಮಗೆ ನೀಡುತ್ತೆ. ಇಲ್ಲ ಅಂದರೆ ಸಸ್ಟೈನಬಲ್ ಅಭಿವೃದ್ಧಿ ಆಗಲ್ಲ, ಸುಸ್ಥಿರ ಅಭಿವೃದ್ಧಿ ಆಗಲ್ಲ. ಉದಾಹರಣೆಗೆ ನಾವು ಪರಿಸರ ಸಂರಕ್ಷಣೆ ಮಾಡ್ತಾ ಮಾಡ್ತಾ ನಾವು ನಮ್ಮ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಮಾಡಬಹುದಾ, ಅಂತರ್ಜಲ ಜಾಸ್ತಿ ಮಾಡಿಸೋದಕ್ಕೆ ನಾವು ಇಂಗಿ ಗುಂಡಿಗಳನ್ನು ಮಾಡಬಹುದಾ, ಇರೋ ಕೆರೆಗಳನ್ನ ಬಾವಿಗಳನ್ನ ಹೂಳೆತ್ತಿ ಸರಿ ಮಾಡಿಸ್ಕೋಬಹುದಾ, ಸಾರ್ವಜನಿಕ ಕೆರೆಗಳನ್ನ ಜೀರ್ಣೋದ್ಧಾರ ಮಾಡಬಹುದಾ, ನದಿಗಳ ಅಕ್ಕಪಕ್ಕದಲ್ಲಿ ನಾವು ಗಿಡಗಳನ್ನಿಟ್ಟು ಸಂರಕ್ಷಣೆ ಮಾಡಬಹುದಾ. ಸೊ ಈ ರೀತಿ ಚಿಂತನೆ ಮಾಡ್ತಾ ಹೋದಾಗ ಮಾತ್ರ ಸುಸ್ಥಿರ ಅಭಿವೃದ್ಧಿ ಸಾಧ್ಯ. ಈಗ ಜೀವನಕ್ಕೋಸ್ಕರ ಒಂದು ಮರವನ್ನು ನೆಟ್ಟರೆ, ಸಾಗವಾನಿ ಇರಬಹುದು, ಬೀಟೆ ಇರಬಹುದು, ರಕ್ತಚಂದನ ಇರಬಹುದು, ಇವು 20 ವರ್ಷದ ನಂತರ ನಿಮಗೆ 20-50 ಲಕ್ಷ ತನಕ ಹಣ ಕೊಡುತ್ತೆ. ಸೊ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್. ಸೊ ಅದನ್ನೇ ನೇರಳ ಮರ, ಗೇರುಹಣ್ಣಿನ ಮರ ಅಥವಾ ಇನ್ಯಾವುದೇ ಸಾವಿರಾರು ವರ್ಷಗಳ ಕಾಲ ಅದು ನಿರಂತರ ಉತ್ಪನ್ನ ಕೊಡುವಂತಹ ಮರಗಳನ್ನಿಟ್ಟರು ಅದು ಕೂಡ ಸುಸ್ಥಿರ ಅಭಿವೃದ್ಧಿನೇ. ನೀವು ಇಡೀ ಊರು ಒಂದಾಗಿ ಒಂದು ಕೆರೆ ನಿರ್ಮಾಣ ಮಾಡಿ ಊರಿಗೆ ಸಾಮೂಹಿಕ ನೀರಿನ ಯೋಜನೆ ಮಾಡಿಕೊಂಡ್ರೆ ಅದು ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ. ಈ ರೀತಿಯಲ್ಲಿ ನಾವು ಪರಿಸರ ಅವಲಂಬಿತವಾಗಿ ಪರಿಸರ ಸಂರಕ್ಷಣೆ ಮಾಡ್ತಾ ಮಾಡ್ತಾ ಸುಸ್ಥಿರ ಅಭಿವೃದ್ಧಿ ಮಾಡಿದಾಗ ಮನುಷ್ಯನ ಜೀವನ ಶಾಶ್ವತವಾಗಿ ಚೆನ್ನಾಗಿರುತ್ತೆ.
1: ಪರಿಸರ ಸಂರಕ್ಷಣೆಯ ವಿಚಾರ ಬಂದಾಗ ಕೃಷಿಕರ ಕಡೆಗೆ, ರೈತರ ಕಡೆಗೆ ಬೆರಳು ತೋರಿಸುವಂತಹದ್ದೇ ಜಾಸ್ತಿ ಇರುತ್ತೆ. ಪೇಟೆ ಪಟ್ಟಣಗಳಲ್ಲಿ ಇರುವವರು ಪರಿಸರ ಸಂರಕ್ಷಣೆಗೆ ತಮ್ಮ ಕೊಡುಗೆಯನ್ನು ಹೇಗೆ ನೀಡಬಹುದು ಅಂತ
0: ಸಹಜವಾಗಿ ನಮ್ಮಲ್ಲಿ ಒಂದು ಶ್ಲೋಕ ಬರುತ್ತೆ. ದೇವರಿಗೆ ಬಲಿ ಕೊಡಬೇಕಾದ್ರೆ ಕುರಿ ಮಾತ್ರ ಕೊಡ್ತಾರೆ, ಹುಲಿಯನ್ನು ಕೊಡಲ್ಲ. ಹಾಗಾಗಿ ನಗರವಾಸಿಗಳು ಈ ರಾಜಕೀಯದಿಂದಾಗಿ ಅವರು ಹುಲಿಗಳಾಗಿರ್ತಾರೆ. ರೈತರು ಮತ್ತು ಕೃಷಿಕರು ಅವರು ಕುರಿಗಳೇ. ಅವರು ತಮ್ಮ ಜೀವನವನ್ನು ಮಾಡಿಕೊಳ್ಳಕ್ಕೆ ತನ್ನ ನಿರಂತರ ತಮ್ಮ ಕರ್ತವ್ಯದಲ್ಲಿ ಕಾಯಕದಲ್ಲಿ ತಡ್ಕೊಂಡಿರ್ತಾರೆ. ಅವರಿಗೆ ಇನ್ಯಾವುದು ಅವರ ಯೋಚನೆಯಲ್ಲಿ ಬರೋದಿಲ್ಲ. ಹಾಗಾಗಿ ಇನ್ನೊಬ್ಬರನ್ನ ಮೆಟ್ಟಿ ತುಳಿದು ನಾನು ಹೇಗೆ ಮೇಲಕ್ಕೋಬೇಕು ಅನ್ನುವಾಗ ಕೃಷಿಕರನ್ನೇ ಗುರಿ ಮಾಡ್ತಾರೆ. ಅವರು ಬೆಟ್ಟದಲ್ಲಿ ಏನಾದ್ರು ಒಂದು ಮರ ಕಡಿದ್ರೆ, ಮರದ ಟೊಂಗೆಯನ್ನು ಕಡಿದ್ರೆ ಸಿಬ್ಬಂದಿಗಳು ಸಂಬಂಧಪಟ್ಟವರು ಹೋಗಿ ಅವರಲ್ಲಿ ಕೇಸ್ ಹಾಕಿ. ಆದರೆ ನಗರದಲ್ಲಿ ಪ್ರತಿನಿತ್ಯನೂ ನಾಶ ಆಗ್ತಾ ಇರತ್ತೆ, ಅದ್ರ ಕಡೆ ಗಮನ ಇರಲ್ಲ. ಇಲ್ಲಿ ರಾಜಕೀಯಕರಣ ಆಗೋದ್ರಿಂದಾಗಿ ಸೊ ಇದು ಯಾರು ದುರ್ಬಲರಿದಾರೋ ಅವ್ರ ಕಡೆಗೆ ಬೆರಳು ತೋರಿಸ್ತಾರೆ ಅಂತ ಪ್ರಸಿದ್ಧಿ ಬಂದಿದೆ.
1: ರಾಜಕೀಯ ಹೊರತಾಗಿ ಪೇಟೆ ಪಟ್ಟಣಗಳಲ್ಲಿ ವಾಸಿಸುವಂತಹ ಒಂದು ಸೀಮಿತ ಜನಾಂಗ ಇರ್ತದಲ್ಲ, ಅವರ ಒಂದು ಜವಾಬ್ದಾರಿ ಏನು ಪರಿಸರ ಸಂರಕ್ಷಣೆಯಲ್ಲಿ, ಅವ್ರು ಏನು ಕೊಡುಗೆಯನ್ನು ಕೊಡಬಹುದು?
0: ಈಗ ಪಟ್ಟಣಗಳಲ್ಲೂ ಕೂಡ ನಾವು ನಗರ ವಾಸಿಗಳಿಗೆ ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದೀವಿ. ಉದಾಹರಣೆಗೆ ಸಿರ್ಸಿ ನಗರದಲ್ಲಿ ರಸ್ತೆಯ ಪಕ್ಕದಲ್ಲಿ ಗಿಡಗಳನ್ನ ನೆಡುವಂತ ವ್ಯವಸ್ಥೆ. ನಗರ ವಾಸಿಗಳು ಕೂಡ ತಮ್ಮ ಕರ್ತವ್ಯವನ್ನು ಮಾಡೋದಕ್ಕೆ, ಪರಿಸರ ಸಂರಕ್ಷಣೆ ಮಾಡೋಕ್ಕೆ ಸಾಕಷ್ಟು ಯೋಜನೆಗಳಿದೆ. ಉದಾಹರಣೆಗೆ ಇವತ್ತಿನ ಜಗತ್ತು ಕಸಗಳಿಂದ ತುಂಬಿದೆ. ಯಾವ್ಯಾವ ಕಸ ಅಂದರೆ ಇ ವೇಸ್ಟ್ಗಳು, ನಮ್ಮ ಜೀವನ ಪೂರ್ತಿ ಇ ವೇಸ್ಟ್ಗಳಿಂದ ತುಂಬಿಕೊಂಡಿದೆ. ಸೊ ಅದನ್ನ ಪಕ್ಕದ ಮನೆ ಸೈಟಿ ಹಾಕ್ತೀವಿ ಹೊರತು ನಾವು ಸರಿಯಾದ ವಿಲೇವಾರಿ ಮಾಡೋಕ್ಕೆ ಪ್ರಯತ್ನ ಮಾಡಲ್ಲ. ಮತ್ತೆ ಬಹು ಹೆಮ್ಮಾರಿಯಾಗಿರುವಂತಹ ಪ್ಲಾಸ್ಟಿಕ್, ಹೆಜ್ಜೆ ಹೆಜ್ಜೆಗೂ ಪ್ಲಾಸ್ಟಿಕ್ ಇದೆ. ನಾವು ಮನೆ ಬರುವ ಪ್ಲಾಸ್ಟಿಕ್ ಅನ್ನೇ ಕಡಿಮೆ ಮಾಡುವುದಕ್ಕೆ ಸಾಕಷ್ಟು ಯೋಜನೆಗಳು ಮಾಡಿದೀವಿ. ಪೇಪರ್ ಬ್ಯಾಗ್ ತಗೋಬಹುದು, ಬಟ್ಟೆ ಬ್ಯಾಗ್ ಮಾಡಬಹುದು, ಬಟ್ಟೆ ಬ್ಯಾಗ್ ಅನ್ನು ನಾವು ಸಾಕಷ್ಟು ಹಂಚಿದೀವಿ ಕೂಡ. ಸೊ ಈ ರೀತಿಯಲ್ಲಿ ನಾವು ನಗರವಾಸಿಗಳು ಹಸಿ ಕಸ ಒಣ ಕಸ ಬೇರೆ ಮಾಡಿಕೊಡುವಂಥದ್ದು, ರಸ್ತೆ ಮೇಲೆ ಕಸ ಹಾಕ್ದೇನೆ ಕಸದ ಗಾಡಿ ಬಂದಾಗ ಕಸ ಕೊಡುವಂಥದ್ದು, ಮತ್ತು ತಮ್ಮ ಮನೆ ಎದುರುಗಡೆ ಒಂದೋ ಎರಡು ಮರಗಳನ್ನ ಇಟ್ಕೊಳ್ಳುವಂಥದ್ದು, ತಂಗ ಬೇಕಾದಂತಹ ಹಸಿರು ಆಹಾರ ಮಾಡಿಕೊಳ್ಳೋಕೆ ಔಷಧಿಗೆ ಬೇಕಾದ ಗಿಡಗಳನ್ನ ಮನೆ ಅಂಗಳದಲ್ಲಿ ನೆಟ್ಕೊಳ್ಳುವಂಥದ್ದು, ಅಥವಾ ಟೆರೆಸ್ ಗಾರ್ಡನಿಂಗ್ ಮಾಡ್ಕೊಳ್ಳುವಂಥದ್ದು. ಈ ತರ ಸಾಕಷ್ಟು ಒಂದು ನಗರಗಳಲ್ಲಿ ಕೂಡ ಒಂದು ಪರಿಸರ ಸಂರಕ್ಷಣೆಗೆ ಅವರಿಗೆ ಬೇಕಾದಷ್ಟು ಯೋಜನೆಗಳಿದೆ. ನಗರ ಪಾರ್ಕ್ಗಳಲ್ಲಿ ಇವತ್ತು ಔಷಧಿ ಸಸ್ಯಗಳನ್ನ, ಬೇರೆ ಬೇರೆ ರೀತಿಯ ಜ್ಯೋತಿರ್ವನಗಳನ್ನ, ಸಾಮಾಜಿಕ ವನಗಳನ್ನ, ಐತಿಹಾಸಿಕ ವನಗಳನ್ನ, ದೇವವನಗಳನ್ನ ಮಾಡೋದಕ್ಕೆ ಅವಕಾಶಗಳಿದೆ. ಸೊ ಅದನ್ನ ಮಾಡಿಕೊಂಡಾಗ ನಗರಗಳಲ್ಲಿ ಏನಂದ್ರೆ ಇವತ್ತು ಒಳ್ಳೆಯ ಗಾಡಿಗಳು ಬರ್ತದೆ, ಮತ್ತೆ ಒಳ್ಳೆಯ ಔಷಧಗಳು ಸಿಗುತ್ತೆ, ಒಳ್ಳೆಯ ಆಹಾರಗಳು ಸಿಗುತ್ತೆ. ಇವತ್ತು ಫುಡ್ ಫಾರೆಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ, ಇದು ನಗರದವರಿಗೆ ತುಂಬಾ ಅಗತ್ಯ ಇರುವಂತದ್ದು. ಅಂತಹ ಫುಡ್ ಫಾರೆಸ್ಟ್ ಅನ್ನ ತಮ್ಮ ತಮ್ಮ ಪಾರ್ಕ್ಗಳಲ್ಲಿ ತಮ್ಮ ಮನೆಗಳಲ್ಲಿ ಮಾಡ್ಕೊಂಡಾಗ ನಿಶ್ಚಿತವಾಗಿಯೂ ಈ ನಗರವಾಸಿಗಳು ಕೂಡ ಪರಿಸರ ಸಂರಕ್ಷಣೆ ಮಾಡಬಹುದು.
1: ತ್ಯಾಜ್ಯ ವಿಲೇವಾರಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಸಾಮಾನ್ಯವಾಗಿ ಹೇಳುವಂತಹದ್ದು 3-6 ಅಥವಾ 4-6 ಅಂತ ಹೇಳಿ, ರೆಫ್ಯೂಸ್, ರೆಡ್ಯೂಸ್, ರೀಸೈಕಲ್, ರಿಯೂಸ್ ಅಂತ ಹೇಳಿಲ್ಲ, ಇದರ ಒಂದು ಬಳಕೆ ಅಥವಾ ಸದ್ಬಳಕೆ ಆಗ್ತಾ ಇದೆಯಾ?
0: ಇದು 4-6 ಅಂತ ನಾನು ಹೇಳ್ತಿರೋದು, ಮತ್ತೆ 3-6 ಇತ್ತು, ಈಗ 4-6 ಆಗಿದೆ. ಏನಂದ್ರೆ ನಾವು ಎಷ್ಟೇ ಸೂತ್ರ ಮಾಡಲಿ, ಎಷ್ಟೇ ಕಾನೂನು ಮಾಡಲಿ, ಇದು ಜಾರಿಗೆ ಅಂದ್ರೆ ಅನುಷ್ಠಾನಕ್ಕೆ ಬರುವಾಗ ಯಾರು ಅನುಷ್ಠಾನ ಮಾಡ್ತಾರೋ ಅವ್ರ ಕಾಳಜಿ ಮೇಲೆ ನಿಂತಿದೆ ಇದು. ಅನುಷ್ಠಾನ ಸರಿಯಾಗಾದ್ರೆ ಜನರಲ್ಲಿ ಜಾಗೃತಿ ಉಂಟಾಗತ್ತೆ, ಜಾಗೃತಿ ಉಂಟಾದ್ರೆ ಈ ಎಲ್ಲ ಸಮಸ್ಯೆಗಳು ತಾನಾಗಿ ಬಗೆಹರಿಯುತ್ತೆ. ಈ 4-6 ಅನ್ನುವಂಥ ಇದೆಯಲ್ಲ, ಮೊಟ್ಟ ಮೊದಲನೇದು ರೆಡ್ಯೂಸ್, ಯಾವುದೇ ತ್ಯಾಜ್ಯವನ್ನು ಮನೆಗೆ ಬರುವುದ ಹಾಗೆ ಅಥವಾ ರಸ್ತೆ ಮೇಲೆ ಬಿಡೋದ ಹಾಗೆ ನೋಡ್ಕೊಳ್ಳುವಂಥದ್ದು ಕಡಿಮೆ ಮಾಡುವಂಥದ್ದು ನಮ್ಮ ಕೆಲಸ, ರೆಡ್ಯೂಸ್.

0: ಎರಡನೇದು ರಿಯೂಸ್, ಯಾವುದೇ ವಸ್ತುಗಳು ನಮಗೆ ಬೇಡವಾದ ವಸ್ತುಗಳನ್ನ ಎರಡನೇ ಸಾರಿ ಬಳಸೋಕ್ಕಾಗತ್ತಾ? ಉದಾಹರಣೆಗೆ ಹಾಲಿನ ಕವರ್ ಮನೆಗೆ ಬರುತ್ತೆ, ಆ ಹಾಲಿನ ಕವರ್ನಲ್ಲಿ ನಾವು ಸಸಿ ಮಾಡಿ ಬೆಳೆಸಬಹುದಾ? ಅಥವಾ ಅದನ್ನೆಲ್ಲ ಊಟ ಮಾಡಿಟ್ಟು ತೂಕಕ್ಕೆ ನಗರ ಕೆಎಂಎಫ್ನವ್ರು ತಗೋತಾರೆ, ಇನ್ನೇನು ತಗೋತಾರೆ ಪ್ಲಾಸ್ಟಿಕ್ ಅನ್ನ, ಅದು ಅವ್ರಿಗೆ ಕೊಡಬಹುದಾ? ಅಚ್ಚುಕಟ್ಟಾಗಿ ಮಾಡಿ ವಾಪಸ್ ಕೊಡಬಹುದಾ? ಸೊ ಮನೆಗೆ ಬರುವಂತ ಒಂದು ಚಪ್ಲಿ ಅಂಗಡಿಯಿಂದ ತಗೊಂಡ್ಬಂದ್ರೆ ಆ ಚಪ್ಲಿ ಇರುವಂತ ಪ್ಲಾಸ್ಟಿಕ್ ಅಂಗಡಿಯವನಿಗೆ ಕೊಟ್ಬಿಟ್ಟು ಇವನು ಮನೆಗೆ ಚಪ್ಲಿ ಹಾಕೊಂಡ್ ಬರಬಹುದಾ? ಈ ಸಣ್ಣ ಸಣ್ಣ ಸಣ್ಣ ಸಂಗತಿಗಳು ಕೂಡ ಈ 4R ನಲ್ಲಿ ಕೆಲಸ ಮಾಡುತ್ತೆ. ಮೊದಲನೇದು ಕಡಿಮೆ ಮಾಡುವಂತದ್ದು. ಎರಡನೇದು ರಿಯೂಸ್, ಮನೆಗೆ ಬರುವಂತ ಕಸಗಳನ್ನ, ಪ್ಲಾಸ್ಟಿಕ್ ಕಸಗಳನ್ನ ರಿಯೂಸ್ ಮಾಡಬಹುದಾ, ಹೇಗೆ ವಿಲೇವಾರಿ ಮಾಡೋದು ಹೇಗೆ, ಇದನ್ನ ಯೋಚನೆ ಮಾಡುವಂಥದ್ದು. ಸೊ ಮೂರನೇದು, ನಾಲ್ಕನೇದು ರೀಸೈಕ್ಲಿಂಗ್. ಈಗ ಮನೇಲಿರುವಂತಹ ಮುರಿದ ಕುರ್ಚಿಗಳು, ಪ್ಲಾಸ್ಟಿಕ್ ಕುರ್ಚಿಗಳು, ಟೇಬಲ್ ಇರ್ಬೋದು, ಇನ್ಯಾವುದೋ ವಸ್ತುಗಳು ಇರ್ಬೋದು, ಅದನ್ನ ರೀಸೈಕಲ್ ಮಾಡೋಕೆ ಸಾಧ್ಯ ಇದೆಯಾ ಅನ್ನೋದು ಯೋಚನೆ ಮಾಡಿ ನಮ್ಗೆ ಬೇಕಾದ ವಸ್ತುಗಳನ್ನ ನಾವು ತಯಾರು ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನ ಮಾಡಬಹುದು. ನಾಲ್ಕನೇದು, ಇವತ್ತು ಹೊಸದಾಗಿ ಬಂದಿರೋದು ರೆಫ್ಯೂಸ್, ನಾವು ಬೇಡ ಪ್ಲಾಸ್ಟಿಕ್. ಇದರಿಂದ ಇವತ್ತು ನಮ್ಮ ಸರ್ವೆ ಪ್ರಕಾರ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ 10-20 ಜನ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ. ಇದಕ್ಕೆ ಕಾರಣ ಪ್ರತಿನಿತ್ಯ ನಮ್ಮ ಹೊಟ್ಟೆಗೆ ಹೋಗುವಂತಹ, ಆಹಾರದಲ್ಲಿ ಹೋಗುವಂತಹ ಪ್ಲಾಸ್ಟಿಕ್, ಮೈಕ್ರೋ ಪ್ಲಾಸ್ಟಿಕ್ ಕಣಗಳು. ಸೊ ಈ ಮೈಕ್ರೋ ಪ್ಲಾಸ್ಟಿಕ್ ಕಣಗಳು ಪ್ರತಿನಿತ್ಯ ನೀವು ಚಾ ಕಪ್ ಇರ್ಬೋದು, ದೋಸೆ ಪಿಂಡಿ ಇರ್ಬೋದು, ಇನ್ಯಾವುದೇ ವಸ್ತುಗಳ ರೂಪದಲ್ಲಿ ನಮ್ಗೆ ಪ್ಲಾಸ್ಟಿಕ್ ಹೊಟ್ಟೆಗೆ ಹೋಗ್ತಿದೆಯಲ್ಲ, ಇದು ಮೊನ್ನೆ ಒಂದು ಸಂಶೋಧನೆ ಪ್ರಕಾರ ಎದೆಹಾಲಲ್ಲೂ ಕೂಡ ಪ್ಲಾಸ್ಟಿಕ್ ಕಣಗಳು, ಮೈಕ್ರೋ ಪ್ಲಾಸ್ಟಿಕ್ ಕಂಡಿದೆ. ಇದರಿಂದಾಗಿ ಪ್ರತಿ ಊರಲ್ಲೂ ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಆಗ್ತಿದೆ. ಸೊ ಇದು ಕ್ಯಾನ್ಸರ್ ಅನ್ನು ಉಂಟು ಮಾಡುತ್ತೆ ಅಂತ ಇವತ್ತು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಈ 4R ಸೂತ್ರವನ್ನ ಸರಿಯಾಗಿ ಅನುಸರಣೆ ಮಾಡಿದರೆ ನಗರವಾಸಿಗಳು ಇರ್ಬೋದು, ಗ್ರಾಮವಾಸಿಗಳು ಇರ್ಬೋದು, ಇದು ನಿಶ್ಚಿತವಾಗಿಯೂ ನಾವು ಸರಿ ಮಾಡ್ಕೋಬಹುದು.
1: ಕಳೆದ 3 ದಶಕಗಳಿಂದ ಪರಿಸರ ಸಂರಕ್ಷಣೆಯಲ್ಲಿ ನೀವು ದುಡಿದಂಥವ್ರು, ನಿಮ್ಮ ಅನುಭವದಲ್ಲಿ ಹೇಳಿ ಅಂದ್ರೆ ಪ್ರಾರಂಭಿಕ ದಿವಸಗಳು ಹೇಗಿತ್ತು, ಜನರು ಯಾವ ರೀತಿ ಕೈ ಜೋಡಿಸಿದ್ರು ಆ ನಂತರದ ವರ್ಷಗಳಲ್ಲಿ ಅಂತ?
0: ಇದು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಪರಿಸರ ಸಂರಕ್ಷಣೆ ಅನ್ನುವಂಥದ್ದು ನಮ್ಮ ಜೀವನಕ್ಕೆ ಒಟ್ಟೊಟ್ಟಿಗೆ ತಗೊಂಡು ಹೋಗುವಂತ ಒಂದು ವ್ಯವಸ್ಥೆ ಇದೆ. ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು, ನಮ್ಮ ಪ್ರಾಚೀನರು, ಪೂರ್ವಜರು ನಮಗೆ ಆ ರೀತಿಯಲ್ಲಿ ಜೋಡಿಸಿದ್ದಾರೆ. ಪ್ರಾರಂಭದ ದಿನಗಳು ನಮಗೆ ವನಗಳ ನಿರ್ಮಾಣ ಮಾಡಬೇಕು, ಪರಿಸರದ ಕೆಲಸ ಮಾಡಬೇಕಂದಾಗ ಇವನಿಗೊಂದು ಕೆಲಸ ಇಲ್ಲ, ಇವನು ಇದೇ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾನೆ ಅನ್ನೋ ಸ್ಥಿತಿ ಇತ್ತು. ಒಂದು ಕಡೆ ಶಿವಮೊಗ್ಗದಲ್ಲಿ ಒಂದು ಕಡೆಗೆ ನನಗೆ ವನ ಮಾಡ್ತೀನಿ ಅಂದಾಗ ನೀವು ಯಾರು ಕೇಳಿ ಮಾಡಿದ್ರಿ ಅಂತ ನನ್ನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಕೂಡ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಕೂಡ ಬಂದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ವರ್ತಮಾನ ಸ್ಥಿತಿಯಲ್ಲಿ ಪ್ರತಿನಿತ್ಯವೂ ನಾವು ಒಂದೊಂದು ವನ ಮಾಡೋ ನಿಲ್ಲಿಸಿ ಬರುವಷ್ಟು ಬೇಡಿಕೆಗಳು ಬಂದಿದೆ. ಅಂದರೆ ಅನೇಕ ವರ್ತಮಾನ ಸ್ಥಿತಿ ಇದೆಯಲ್ಲ, ಪೆಂಡಾಮಿಕ್, ಕೊರೋನಾ ಇರ್ಬೋದು, ಅಲೋಪತಿಕ್ ಸೋತು ಹೋಗಿರ್ಬೋದು, ಅಥವಾ ಪಕ್ಕ ಒಳ್ಳೆಯ ಪರಿಸರ ವಾತಾವರಣ ಗಾಳಿ ಸಿಗದೇ ಇರ್ಬೋದು, ಎಲ್ಲ ಕಾರಣಕ್ಕೋಸ್ಕರ ಜನಗಳು ಎಚ್ಚೆತ್ಕೊಂಡಿದ್ದಾರೆ. ಇವತ್ತು ಯಾವುದೇ ಊರಿಗೆ ಹೋದ್ರೂ ಕೂಡ ನಾನೊಂದು ಉಪನ್ಯಾಸ ಮಾಡಿದರೆ ಇವತ್ತು ನಮಗೆ ತುಂಬಾ ಅಗತ್ಯ ಇದೆ, ನಾವು ಮಾಡೋಣ ಮಾಡೋಣ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ ಜನಗಳು. ಹಾಗಾಗಿ ಪ್ರಾರಂಭ ದಿನಗಳಿಗಿಂತ ಇವತ್ತು ತುಂಬಾ ಚೆನ್ನಾಗಿದೆ. ಇವತ್ತು ನಮ್ಮ ಜೀವನವನ್ನ ಪರಿಸರ ಸಂರಕ್ಷಣೆ ಮಾಡ್ತಾ ಮಾಡ್ತಾ ಮಾಡಬಹುದು ಅನ್ನೋ ವಿಶ್ವಾಸ ಬಂದಿದೆ. ಸೊ ಹಾಗಾಗಿ ನಾನು 30 ವರ್ಷಗಳಿಂದ ಪೂರ್ತಿ ಇದೇ ಒಂದು ಉದ್ಯೋಗ ಅಂತ ನಾನು ಮಾಡ್ತೇನೆ. ಪ್ರಾರಂಭದಲ್ಲಿ ಕೈ ಸುಟ್ಕೊಂಡೆ, ಸೋತ್ಕೊಂಡೆ, ಕಳ್ಕೊಂಡೆ ಎಲ್ಲ ಮಾಡಿದೆ. ಆದರೆ ಇವತ್ತು ನಮಗೆ ಅವೆಲ್ಲ ಪ್ರತಿಫಲ ಕೊಡ್ತಾ ಇದೆ. ಪ್ರಶಸ್ತಿಗಳು ನನ್ನನ್ನು ಹರ್ಸ್ಕೊಂಡ್ಬರ್ತಾ ಇದೆ. ಜನಗಳು ಅವರೇ ಬನ್ನಿ ನಮ್ಮೂರಿಗೆ ಬನ್ನಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೀಗೆ ನಿನ್ನೆ ಅಷ್ಟೇ ನಾನು ಸಾವಿಕೆರೆ ಅಂತೇಳಿ ಹಾನಗಲ್ ತಾಲೂಕಿನ ಒಂದು ಸ್ಕೂಲಲ್ಲಿ ಒಂದು ಕೆರೆ ಸಂರಕ್ಷಣೆಗೆ ಒಂದು ಜಾಥಾ ಮಾಡಿ ಮಕ್ಕಳಲ್ಲಿ ಜಾಗೃತಿ ಉಂಟು ಮಾಡಿ ಅವರಿಗೆ ಮಳೆ ಕೊಯ್ಲು ಬಗ್ಗೆ ಪ್ರಾತ್ಯಕ್ಷಿಕೆ ಮಾಡಿ ಪಾಠ ಮಾಡಿದಾಗ ಆ ಊರಿನ ಜನಗಳು ತುಂಬಾ ಖುಷಿಪಟ್ಟರು. ಹೀಗೆ ಜನಗಳೇ ಇವತ್ತು ನಾವು ಮಾಡ್ಕೊಳ್ಳೋಣ, ನಮ್ಗೆ ನೀರಿನ ಕೊರತೆ ಆಗ್ತಾ ಇದೆ, ಒಳ್ಳೆ ಗಾಳಿ ಬರ್ತಿಲ್ಲ, ಕಾಡು ನಾಶ ಆದ್ರೆ ನಮ್ಗೆ ತೊಂದರೆ ಆಗುತ್ತೆ ಅನ್ನುವಂಥ ಸ್ಥಿತಿ ಬಂದಿರೋದ್ರಿಂದ ನನ್ನ ಕೆಲಸಕ್ಕೆ ಇವತ್ತು ಸ್ವಲ್ಪ ಈಸಿ ಆಗ್ತಾ ಇದೆ. ಸೊ ಜನಗಳು ಕೈ ಜೋಡಿಸ್ತಾ ಇದ್ದಾರೆ. ಪ್ರಾರಂಭದಲ್ಲಿ ನಾನೇ ಗಿಡ ಬೆಳೆಸಿ ನಾನೇ ಹೊತ್ಕೊಂಡು ಹೋಗಿ ನಾನೇ ಪುಕ್ಸಾಟ ನೆಟ್ ಬರ್ತಿದ್ದೆ, ಸೇವಾ ಮನೋಭಾವನೆ ಮಾಡ್ಕೊಂಡ್ಬರ್ತಿದ್ದೆ. ಆದರೆ ಇವತ್ತು ಜನಗಳು ಗಿಡಕ್ಕೆ ಇಷ್ಟ ಆಗುತ್ತೆ, ಎಲ್ಲಿ ಗಿಡ ಎಲ್ಲಿ ಸಿಗುತ್ತೆ, ನೀವು ಬನ್ನಿ, ನೀವು ಪ್ಲಾನ್ ಮಾಡಿಕೊಡಿ, ಈ ಸ್ಥಿತಿ ಬಂದಿದ್ದಾರೆ. ಜನಗಳು ಕೈ ಜೋಡಿಸ್ತಾ ಇದ್ದಾರೆ. ಸೊ ಇದು ಒಂದು ಒಳ್ಳೆಯ ನಮಗೆ ಅನುಭವ ಬರ್ತಾ ಇದೆ. ಇವತ್ತು
1: 2 ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಒಂದು ಕೆರೆಯ ಸಂರಕ್ಷಣೆ ಮಾಡುವಂತಹದ್ದು, ಜೊತೆಗೆ ಇತ್ತೀಚಿನ ಈ ವಿದ್ಯಾರ್ಥಿಗಳಿಗಲ್ಲಿಯೂ ಕೂಡ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತಹ ವಿಚಾರ, ಇದು ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗ್ತಾ ಇದೆ?
0: ಸರ್ಕಾರದ ಯೋಜನೆಗಳು ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೇಂದ್ರ ಸರ್ಕಾರದ ಯೋಜನೆಗಳು ಇವತ್ತು ತುಂಬಾ ಒಳ್ಳೊಳ್ಳೆ ಯೋಜನೆಗಳು ಬರ್ತಾ ಇದೆ, ವಿದ್ಯಾರ್ಥಿಗಳಿಗಿರ್ಬೋದು, ಸಾಮಾಜಿಕವಾಗಿ ಜನರುಗಳಿಗೂ ಇರಬಹುದು. ಅದಕ್ಕೋಸ್ಕರ ಪ್ರತ್ಯೇಕ ಆಯುಷ್ ಸಚಿವಾಲಯ ಅಂತ ನಿರ್ಮಾಣ ಕೂಡ ಮಾಡಿದರು. ಇವತ್ತು ವಿದ್ಯಾರ್ಥಿಗಳಲ್ಲಿ ಮೊನ್ನೆ ಸಾವಿಕೆರೆ ಸ್ಕೂಲಲ್ಲಿ ಮಾಡಿದ ಅದನ್ನೇ ಕೇಂದ್ರ ಸರ್ಕಾರದ ಯೋಜನೆ, ಅದು ಹೊಸ ಆವಿಷ್ಕಾರದ ಅನುಷ್ಠಾನ ಸಪ್ತಾಹ ಅಂತ ಹೇಳಿ. ಅದರಲ್ಲಿ 5 ಅಂಶಗಳಿರುತ್ತೆ. ಒಂದು ಬೋರ್ವೆಲ್ ರೀಚಾರ್ಜ್, ಇನ್ನೊಂದು ಮಳೆ ಕೊಯ್ಲು, ಇನ್ನೊಂದು ಗಿಡ ನೆಡುವಿಕೆ, ಇನ್ನೊಂದು ಮಕ್ಕಳಿಗೆ ಡ್ರಾಯಿಂಗ್ ಚಿತ್ರ ಬಿಡಿಸುವಂತ ಸ್ಪರ್ಧೆ, ಇನ್ನೊಂದು ರಸಪ್ರಶ್ನೆ. ಈ 5 ಅಂಶಗಳಿರುತ್ತೆ. ಈ 5 ಅಂಶಗಳನ್ನ ಒಂದು ವಾರಗಳ ಕಾಲ ನಿತ್ಯವೂ ಮಕ್ಕಳಿಗೆ ಪಾಠ ಮಾಡಬೇಕು. ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ.

0: ಆ ಯೋಜನೆಯಲ್ಲಿ ನಾನು ಮೊನ್ನೆ ಮಳೆ ಕೊಯ್ಲು ಪಾಠ ಮಾಡ್ತೇನೆ. ಈಗ ಸರ್ಕಾರದ ಯೋಜನೆ ಸರಿಯಾಗಿ ಅನುಷ್ಠಾನಕ್ಕೆ ಬಂದ್ರೆ, ಉದಾಹರಣೆಗೆ ಮೋದಿ ಸರ್ಕಾರ ಬಂದ ಮೇಲೆ ಪ್ರೈಮರಿ ಸ್ಕೂಲ್ಗೆ 9,000 ರೂಪಾಯಿ ಕೊಡ್ತಾ ಇದೆ ವರ್ಷಕ್ಕೆ, ಎಲ್ ಪಿ ಎಸ್ ಗೆ 4,000 ರೂಪಾಯಿ ಕೊಡ್ತಾ ಇದೆ, ಹೈಸ್ಕೂಲ್ಗೆ 25,000 ಕೊಡ್ತಾ ಇದೆ. ನೀವು ಪರಿಸರ ಸಂರಕ್ಷಣೆ ಪಾಠ ಮಾಡಿ ಮಕ್ಕಳ ಹತ್ರ ಪ್ರತ್ಯಕ್ಷ ಕೆಲಸ ಮಾಡಿಸಬೇಕು ಅಂತೇಳಿ. ಸೊ ಈ ಎಲ್ಲ ಯೋಜನೆಗಳು ಸರಿಯಾಗಿ ಜಾಗೃತಿ ತಗೊಂಡ್ರೆ ಆ ಶಿಕ್ಷಕರು ಇಕೋ ಕ್ಲಬ್ ನೋಡಲ್ಸ್ ಶಿಕ್ಷಕರು ಏನಿರ್ತಾರೆ ಸರಿಯಾಗಿ ಗಮನ ಕೊಟ್ರೆ ಇವತ್ತು ಮಕ್ಕಳು ಕಲಿತೇ ಕಲಿತಾರೆ. ನನಗೆ ಆತ್ಮವಿಶ್ವಾಸ ಇದೆ. ನಾನು ಕಳೆದ 10 ವರ್ಷಗಳಿಂದ ಹಸಿರು ಪಯಣ ಗ್ರೀನ್ ಜರ್ನಿ ಅಂತ ಒಂದು ಯೋಜನೆ ಮಾಡಿದ್ದೀನಿ. ಅಂದ್ರೆ 2 ದಿನ ಅಥವಾ 3 ದಿನಗಳ ಕಾಲ ಮಕ್ಕಳನ್ನ ಕಾಡಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಪಾಠ ಮಾಡುವಂತದ್ದು. ಬರ್ಡ್ ವಾಚಿಂಗ್ ಇರ್ಬೋದು, ಪ್ಲಾಂಟಿಂಗ್ಸ್ ಇರ್ಬೋದು, ಪ್ರಾಣಿ ಪಕ್ಷಿ ತೋರಿಸೋದಿರ್ಬೋದು, ಪ್ರಾಣಿಗಳ ಹೆಜ್ಜೆ ತೋರಿಸೋದಿರ್ಬೋದು, ಜೌಗಭೂಮಿ ತೋರಿಸೋದಿರ್ಬೋದು, ಪಾಲ್ಸ್ ತೋರಿಸಿರ್ಬೋದು, ಚಾರಣ ಮಾಡೋದಿರ್ಬೋದು, ಔಷಧ ಸಸ್ಯಗಳನ್ನ ನೋಡುವಂಥದ್ದು, ಮ್ಯಾಜಿಕ್ ಪ್ಲಾಂಟ್ ತೋರಿಸೋದು, ಮ್ಯೂಸಿಕ್ ಪ್ಲಾಂಟ್ ತೋರಿಸುವಂಥದ್ದು. ಸೊ ಈ ತರ ಅನೇಕ 18 ರೀತಿಯ ಸಂರಕ್ಷಣಾ ವಿಧಾನಗಳನ್ನ ನಾವು 3 ದಿನ ಮಕ್ಕಳಿಗೆ ಕಲಿಸ್ಕೊಡುವಂತ ಕೆಲಸ ಮಾಡಿದ್ವಿ. ಹಾಗಾಗಿ ಆ ಪರಿಸರ ಗೀತೆ ಅಭಿಯಾನ ಮಾಡಿದ್ವಿ. ಸುಮಾರೊಂದು 15-20 ಸಾವಿರ ಮಕ್ಕಳು ನಮ್ದು ಕೊರೋನಾ ಒಳಗೆ ನಮ್ಮ ಮಕ್ಕಳು ಕಲ್ತ್ಕೊಂಡ್ರು, 37,000 ಜನ ಅದನ್ನ ಕೇಳಿಸ್ಕೊಂಡ್ರು ಸೋಷಿಯಲ್ ಮೀಡಿಯಾ ಹಾಕಿದಾಗ. ಆ ಪರಿಸರ ಗೀತ ಅಭಿಯಾನದಲ್ಲಿ ನಮಗೆ ಅನೇಕ ವಿದ್ಯಾರ್ಥಿಗಳು ಸಿಕ್ಕಿದ್ರು. ಆ ವಿದ್ಯಾರ್ಥಿಗಳಲ್ಲಿ ಇವತ್ತು 5ನೇ ಕ್ಲಾಸಲ್ಲಿ ಬಂದಿದ್ರು, ಇವತ್ತು ಪಿ ಯು ಸಿ ಓದ್ತಿದ್ದಾರೆ. 5ನೇ ಕ್ಲಾಸಿಂದ ಪಿ ಯು ಸಿ ತನಕ ಅವ್ರು ನಿರಂತರ ಪರಿಸರ ಗೀತೆ ಹೇಳ್ತಾ ಬಂದ್ರು. ಅವರೊಬ್ಬ ಪರಿಸರ ಕಾರ್ಯಕರ್ತ ನಿರ್ಮಾಣ ಆದ್ರು. ಇದು ನನಗೆ ಸಿಕ್ಕಿರುವಂತಹ ಒಂದು ಔಟ್ಪುಟ್, ಅಂದ್ರೆ ಒಂದು ಪ್ರತಿಫಲ. ಸೊ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ನಾವು ಖಂಡಿತವಾಗಿ ಅವರ ಆಸಕ್ತಿ, ಅವರ ಗಮನ, ಅವರ ಇಚ್ಛೆ ಎಲ್ಲವನ್ನು ಗಮನಿಸಿಕೊಂಡು ಆ ವಿದ್ಯಾರ್ಥಿಯನ್ನ ಬೆಳೆಸಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಬೆಳೀತಾರೆ. ನನಗೊಂದು ಆತ್ಮವಿಶ್ವಾಸ, ಪ್ರತಿ ವರ್ಷ ಟಿ ಒ ಟಿ ಅಂತ ಮಾಡ್ತೀನಿ. ಟಿ ಒ ಟಿ ಮೀನ್ಸ್ ಟ್ರೈನರ್ಸ್ ಆಫ್ ಟ್ರೈನಿಂಗ್ ಅಂತ. ನನ್ನ ಹತ್ರ ತರಬೇತಿ ತಗೋಬೇಕು, ಅವರವರಿಗೂ ಬೇರೆಯವ್ರಿಗೆ ತರಬೇತಿ ಕೊಡಬೇಕು. ಅವರು ಆ ಥರದಲ್ಲಿ ಕಳೆದ 4 ವರ್ಷಗಳಿಂದ ಪ್ರತಿ ವರ್ಷ 60 ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಸೊ ಅವರೆಲ್ಲರೂ ಕೂಡ ಪರಿಸರ ಕಾರ್ಯಕರ್ತರ ಆಗಿದ್ದಾರೆ. ಹೊಸಕೋಟೆಯ ಪ್ರಸಾದ್ ಇರ್ಬೋದು, ಗುಡಿಬಂಡೆಯ ರವಿ ಇರ್ಬೋದು, ರಾಮದುರ್ಗದ ಲಕ್ಷ್ಮಣ್ ಇರ್ಬೋದು, ತುಮಕೂರಿನ ಚಂದನ್ ಇರ್ಬೋದು, ತಿಪಟೂರಿನ ಸಂತೋಷ್ ಇರ್ಬೋದು. ಈ ನಿಟ್ಟಿನಲ್ಲಿ ಒಂದು 100-200 ಕಾರ್ಯಕರ್ತರು ನಮ್ಮ ಜೊತೆ ಈ ತರಬೇತಿ ಬಂದವರು ಇವತ್ತು ಬೆಳೆದಿದ್ದಾರೆ. ಅವರಲ್ಲಿ ಏನೋ ಒಂದು ಮಿನಿಮಮ್ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕೆರೆ ಹೂಳೆತ್ಬೋದು ಅಥವಾ ಒಂದು ಗಿಡ ನೆಡ್ಬೋದು, ಏನೋ ಒಂದು ಮಾಡ್ಬೋದು. ಅವರು ಒಂದು ಎನ್ ಜಿ ಒಗಳು ಮಾಡ್ಕೊಂಡು ಇವತ್ತು ಅವ್ರು ಕೆಲಸ ಮಾಡ್ತಿದ್ದಾರೆ. ಇದು ನಂಗೆ ಖುಷಿ ಕೊಡ್ತಾ ಇದೆ. ಅಂದ್ರೆ ನಾವು ಗಮನವಿಟ್ಟು ವ್ಯಕ್ತಿಗಳನ್ನು ಬೆಳೆಸಕ್ಕೆ ಹೋದಾಗ ಅವ್ರು ಬೆಳೀತಾರೆ, ಬೆಳೆದು ಪರಿಸರಕ್ಕೆ ಅವ್ರು ಕೊಡುಗೆ ಕೊಡ್ತಾ ಹೋಗ್ತಾರೆ. ಸೊ ಇದನ್ನ ಮಾಡುವಂತ ಕೆಲಸ ಇವತ್ತು ಮೊದಲಾಗಬೇಕು. ಅಂದ್ರೆ ಮೊದಲನೇದೇನಂದ್ರೆ ಅವೇರ್ನೆಸ್, 2ನೇದು ಟ್ರೈನಿಂಗ್, 3ನೇದು ಅನುಷ್ಠಾನ. ಈ ಕೆಲಸಗಳಾಗಬೇಕು. ಸೊ ಯಾವ ವ್ಯಕ್ತಿಯನ್ನು ತಗೋಬರ್ತೀವಿ ಅವ್ರಿಗೆ ಅವೇರ್ನೆಸ್ ಮಾಡಬೇಕು. 2ನೇದು ತಂದ್ಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಸಂರಕ್ಷಣೆಯ ಮಾದರಿಗಳು ಯಾವುದು ಅಂತ ಹೇಳಿ ಆ ಮಾದರಿ ಟ್ರೈನಿಂಗ್ ಕೊಟ್ಟಮೇಲೆ ಅನುಷ್ಠಾನ ಮಾಡೋದಕ್ಕೆ ಅವ್ರಿಗೆ ನಮ್ಮ ಮಾರ್ಗದರ್ಶನ ಮಾಡಬೇಕು. ಮಾಡಿದಾಗ ಖಂಡಿತವಾಗಿ ಪರಿಸರ ಸಂರಕ್ಷಣೆ ನಿಶ್ಚಿತವಾಗಿ ಆಗುತ್ತೆ. ನಾನು ಇದರ ಪ್ರತಿಫಲ ಎಲ್ಲಾ ಜಿಲ್ಲೆಗಳು ಇವತ್ತು ಸಿಗ್ತಾ ಇದೆ. ಇವತ್ತು ರಾಮದುರ್ಗದಲ್ಲಿ ಇವತ್ತು 55 ತರದ ವನ ಮಾಡ್ತಿದ್ದಾರೆ. ರಾಮದುರ್ಗ ಲಕ್ಷ್ಮಣನ ಹತ್ರ ತರಬೇತಿ ಪಡ್ಕೊಂಡಿದ್ದ. ಇವತ್ತು ಎಸ್ ಎ ಒಂದು ಬೆಳಗಾವಿ ಜಿಲ್ಲೆ ಒಬ್ಬ ರಿಸೋರ್ಸ್ ಪರ್ಸನ್. ಸೊ ಆ ನಿಟ್ಟಿನಲ್ಲಿ ವ್ಯಕ್ತಿಗಳನ್ನ ಪರಿಸರ ಕ್ಷೇತ್ರದಲ್ಲಿ ಬೆಳೆಸ್ತಾ ಹೋಗ್ಬೇಕು. ನಾವು ಭಾಷಣಕ್ಕೋಸ್ಕರ, ಫೋಟೋಕ್ಕೋಸ್ಕರ ಎಂದೂ ಕೂಡ ಪರಿಸರದ ಕೆಲಸ ಮಾಡಬಾರ್ದು. ಹೆಚ್ಚಿನ ದಿನ ಫೀಲ್ಡ್ ಅಲ್ಲಿ ಇರಬೇಕು, ಕ್ಷೇತ್ರದಲ್ಲೇ ಇರಬೇಕು, ಅಧ್ಯಯನ ಮಾಡಬೇಕು, ಕೆಲಸ ಮಾಡಬೇಕು. ಯಾವುದೇ ಹೋರಾಟ ಪ್ರವೃತ್ತಿ ನಮ್ದಲ್ಲ, ಓನ್ಲಿ ಕನ್ಸ್ಟ್ರಕ್ಟಿವ್ ವರ್ಕ್, ರಚನಾತ್ಮಕ ಕೆಲಸ ಮಾಡಬೇಕು. ಅಂದ್ರೆ ಒಂದು ಕಾರ್ಯಕರ್ತರು ಬೆಳೆಸಬೇಕು, ಎರಡನೇದು ಕನ್ಸ್ಟ್ರಕ್ಷನ್ ಪರಿಸರಕ್ಕೆ ಪೂರಕವಾದಂತಹ ಒಂದು ಕೆಲಸಗಳನ್ನು, ಸಂರಕ್ಷಣೆ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ಉದಾಹರಣೆಗೆ ಒಂದು ಸೋಲಾರ್ ಹಾಕಿದ್ರೆ ಪರಿಸರ ಸಂರಕ್ಷಣೆ ಆಗತ್ತೆ ಅಂತ ನಾವು ಆ ಊರಿನ ಜನರಿಗೆ ಮನವರಿಕೆ ಮಾಡಿಕೊಟ್ಟಾಗ, ಮಲೆನಾಡಿನಲ್ಲೋ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ನೀವು ಕಟ್ಟಿಗೆ ಬಟ್ಟೆ ಒಲೆಗೆ ಹಾಕುವಂತ ಕಟ್ಟಿಗೆ ಬದಲಿಗೆ ನೀವು ಸೋಲಾರ್ ಪ್ಯಾನಲ್ ಹಾಕೊಂಡ್ರೆ ಅಷ್ಟು ಕಟ್ಟಿಗೆ ಕಡೆ ಉಳಿಯುತ್ತೆ ಅಂತ ಮನವರಿಕೆ ಮಾಡ್ಕೊಂಡಾಗ ಅವ್ರು ಸೋಲಾರ್ ಪ್ಯಾನಲ್ ಹಾಕೋತಾರೆ. ಆ ಸೋಲಾರ್ ಪ್ಯಾನಲ್ ಹಾಕೋದಕ್ಕೆ ಇವತ್ತು ಸಾಕಷ್ಟು ಸಹಾಯಧನಗಳು ಬರ್ತವೆ, ಉಚಿತವಾಗಿ ಸೇವೆ ಕೊಡುವಂತ ಸಂಸ್ಥೆಗಳು ಕೂಡ ಇವೆ. ಅವರನ್ನ ಜೋಡಿಸಿದಾಗ ಈ ಒಂದು ಸಂರಕ್ಷಣೆ ಆಟೋಮೆಟಿಕ್ ಆಗತ್ತೆ. ಸೊ ಆ ರೈತ ಒಪ್ಕೋತಾನೆ ಅದನ್ನ, ಆಗ ಸಂರಕ್ಷಣೆ ಆಗತ್ತೆ. ಹೀಗೆ ನೀವು ನರ್ಸರಿ, ಗ್ರಾಫ್ಟಿಂಗ್, ಕಸಿ ಕಟ್ಟುವಂಥದ್ದು, ಬೀಜ ಸಂಗ್ರಹ, ಇದು 3 ಮಾಡಿದ್ರು ಕೂಡ ಒಬ್ಬ ವ್ಯಕ್ತಿ ಜೀವನ ಆಗತ್ತೆ. ಈ ನಿಟ್ಟಿನಲ್ಲಿ ಹೌ ಟು ಲೈವ್ಲಿಹುಡ್, ಜೀವನ ನಿರ್ವಹಣೆ ಹೇಗಾಗತ್ತೆ, ಆ ರೀತಿ ನೀವು ಪರಿಸರ ಸಂರಕ್ಷಣೆ ಕೆಲಸ ಮಾಡಿ ಅಂತೇಳಿ ನಾನು ಇವತ್ತು ಕಾರ್ಯಕರ್ತ ಬೆಳೆಸ್ತಾ ಇದ್ದೀನಿ. ನನಗೆ ರಿಸಲ್ಟ್ ಸಿಕ್ಕಿದೆ.
1: ಈಗ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಒಂದಷ್ಟು ಕೈತೋಟದ ಒಂದು ವ್ಯವಸ್ಥೆ ಇರ್ತದೆ, ಅಥವಾ ಬಿಸಿಯೂಟ ಯೋಜನೆಗೂ ಕೂಡ ಪೂರಕವಾಗಿ ಇದು ಸಹಾಯ ಮಾಡ್ತದೆ ಅಂತ ಹೇಳಿ. ಇದರ ಜೊತೆಗೆ ಈ ಔಷಧೀಯ ವನವನ್ನ ನಿರ್ಮಾಣ ಮಾಡುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಏನು? ಯಾಕಾಗಿ ನಾವು ನೈಸರ್ಗಿಕವಾಗಿರುವಂತಹ ಔಷಧಿಗಳಲ್ಲದೆ ಬೇರೆ ಕೃತಕವಾಗಿ ನೆಟ್ಟು ಕೂಡ ಈ ಔಷಧಿಯ ಗಿಡಗಳನ್ನ ನೆಟ್ಟು ಬೆಳೆಸುವಂತಹ ಒಂದು ಅಗತ್ಯ ಏನು? ಇದು ಪರಿಸರಕ್ಕೆ ಹೇಗೆ ಪೂರಕವಾಗ್ತದೆ ಅಂತ.
0: ಇವತ್ತು ಶಾಲಾ ಔಷಧವನ ಅನ್ನುವಂತ ಒಂದು ಕಾನ್ಸೆಪ್ಟ್ ಬಂದಿದೆ, ಮತ್ತು ಜೀವ ವೈದ್ಯ ಮಂಡಳಿ ಇರ್ಬೋದು, ರಾಜ್ಯ ಔಷಧೀಯ ಪ್ರಾಧಿಕಾರ ಇರ್ಬೋದು, ಇವು ಪುಸ್ತಕಗಳನ್ನು ಕೂಡ ಹೊರತಂದಿದೆ. ಶಾಲೆಯ ಔಷಧಿ ಸಸ್ಯಗಳು ಹೇಗಿರಬೇಕು, ಅದು ಶಾಲೆಯ ಬಿಸಿ ಊಟಕ್ಕೂ ಅನುಕೂಲ ಆಗಬೇಕು, ಶಾಲೆಯ ವ್ಯಕ್ತಿಗಳು ಅನುಕೂಲ ಆಗಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಒಂದು ಉದಾಹರಣೆ ಕೊಡಬೇಕಾದ್ರೆ ಮಂಚ್ ಪತ್ರೆ ಅಂತ ನಾನು ಒಂದು ಉದಾಹರಣೆ ಹೇಳ್ತೀನಿ. ಅದನ್ನ ಯಾವುದೋ ಮಗುವಿಗೆ ಗ್ಯಾಸ್ಟಿಕ್ ಕಾರಣದಿಂದ ಯಾವುದೋ ಕಾರಣದಿಂದ ಹೊಟ್ಟೆ ಬರ್ತಿದ್ಕೊಳ್ರಿ, 1/4 ಲೋಟ ಮಜ್ಜಿಗೆಗೆ ಆ ಮಂಚ್ ಪತ್ರೆಯ 2 ಚಮಚ ರಸವನ್ನು ಹಾಕಿ ಕುಡಿಸಿದಾಗ ಆ ಮಗುವಿಗೆ ಹೊಟ್ಟೆ ನೋವು

0: ಅದು ನಿಲ್ಲುತ್ತೆ. ಅದನ್ನೇ ಊಟಕ್ಕೆ ನಾವು ತಂಬಳಿ ಮಾಡಿ ಬಿಡಿಸಬಹುದು. ಹೀಗೆ ಊಟಕ್ಕೂ ಆಗತ್ತೆ, ಔಷಧಕ್ಕೂ ಆಗತ್ತೆ. ಆ ರೀತಿಯ ಸಸ್ಯಗಳನ್ನು ಆಯ್ಕೆ ಮಾಡಿ ಇವತ್ತು ನಾನು ಶಾಲಾ ಔಷಧವನ್ನು ಅಂತ ಒಂದು PPT ಮಾಡಿ ಸುಮಾರೊಂದು 150 ಶಾಲೆಗಳಿಗೆ ಪಾಠ ಮಾಡಿದ್ದೀನಿ. ಶಾಲಾ ಔಷಧವನ್ನು ಹೇಗಿರ್ಬೇಕು, ಯಾಕೆ ಮಾಡಬೇಕು ಅಂತೇಳಿ. ಭವಿಷ್ಯದ ಕಾರ್ಯಕರ್ತ ನಿರ್ಮಾಣ ಬೇಕು, ಅವರಿಗೆ ತಳಮಟ್ಟದಲ್ಲಿ ಈ ತರ ಕೆಲಸ ತರಬೇತಿ ಆಗಬೇಕು ಶಾಲಾ ಮಟ್ಟದಲ್ಲಿ. ಶಾಲೆಗೆ ಆಹಾರಕ್ಕೋಸ್ಕರ ಆಗಬೇಕು ತತ್ಕ್ಷಣ ಬೇಕಾದಂತಹ ಔಷಧಗಳು. ಉದಾಹರಣೆಗೆ ಯಾರೋ ಒಬ್ಬರಿಗೆ ತುಂಬಾ ಕೋಲ್ಡ್ ಆಗಿದೆ ಅಂತ ಇಟ್ಕೊಳ್ರಿ, ಒಂದು ಅಗ್ನಿಬಳ್ಳಿ ಅಂತ ಬರ್ತದೆ, ನರ್ವೀಲಿ ಅಂತ ಬರ್ತದೆ, ಆ ನರ್ವೀಲಿಯ ಬಳ್ಳಿಯ ಒಂದು ಎಲೆಯನ್ನ ಅವನನ್ನ ನುರಿದು ಮೂಗಿಗೆ ಹಿಡಿದ್ರೆ ಆ ಕಫ ಎಲ್ಲ ಕರಗತ್ತೆ. ಈ ತರ ಕೊಟ್ಟು ತಕ್ಷಣ ಪರಿಣಾಮ ಆಗುವಂತಹ ಔಷಧಗಳು ಮ್ಯಾಜಿಕ್ ಪ್ಲಾಂಟ್ ಅಂತ ಕರಿತೀವಿ. ಅದಕ್ಕೆ ಆ ತರ ಔಷಧ ಸಸ್ಯಗಳು ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಇದೆ. ಅಂತಹ ಸಸ್ಯಗಳನ್ನ ಇವತ್ತು ಶಾಲೆಗಳಲ್ಲಿ ಹಚ್ಚಬೇಕಾಗಿದೆ. ಮತ್ತೆ ಮಕ್ಕಳಿಗೆ ಒಂದು ಮಗು ಕೊಟ್ರೆ ಒಂದೂವರೆ ಗಂಟೆ ನೀವು ಬಾಯಲ್ಲಿ ತಿಂದಾಗ ಆ ಜಾಗ ಮುಟ್ಟಿದ್ರೆ ನ್ಯಾಚುರಲ್ ಅನಸ್ತೀಶ ಆ ಪಾಠ ನಿಮ್ಗೆ ಏನು ಗೊತ್ತಾಗೋದಿಲ್ಲ. ಈ ರೀತಿ ಮ್ಯಾಜಿಕ್ ಪ್ಲಾಂಟ್ಗಳ ಮೂಲಕ ಅವ್ರನ್ನ ಮನಸೆಳೆಯುವಂತ ಕೆಲಸಗಳು ಮಾಡಬಹುದು. ಒಂದು ಎಲೆ ಇದೆ, ಒಂದು ಎಲೆ ತಿಂದ್ರೆ ನೀವು ಏನ್ ತಿಂದ್ರು 3 ತಾಸು, ಒಂದ್ ಎಲೆ 3 ತಾಸು ಒಂದ್ ತಿಂದ್ರೆ 3 ತಾಸು ನಿಮ್ಗೆ ಏನ್ ತಿಂದ್ರು ಮಣ್ಣು ತಿನ್ನಂಗಾಗತ್ತೆ, ಏನು ರುಚಿ ಗೊತ್ತಾಗಲ್ಲ. ಈ ರೀತಿಯ ಮ್ಯಾಜಿಕ್ ಪ್ಲಾಂಟ್ಗಳನ್ನ ಮಕ್ಕಳು ಪರಿಚಯ ಮಾಡಿದಾಗ ಶಾಶ್ವತವಾಗಿ ಅವ್ರ ತಲೆಯಲ್ಲಿ ಉಳ್ಕೊಳತ್ತೆ. ಮತ್ತೆ ಪ್ರಾಣಿ ಪಕ್ಷಿಗಳ ಹೆಸರಲ್ಲಿ ಇವತ್ತು ಗಿಡಗಳಿದೆ. ಉದಾಹರಣೆಗೆ ಆನೆ ನೆಗ್ಗಿಲು ಅಂತಿದೆ, ನಾಗಸಂಪಿಗೆ ಅಂತಿದೆ, ನಾಗ್ದಾಳಿ ಅಂತಿದೆ, ಅನೇಕ ಸಸ್ಯಗಳು ಎತ್ತಿನಾಲ್ಗೆ ಅಂತಿದೆ. ಅದರ ಒಂದು ಸ್ವರೂಪವನ್ನ ತೋರಿಸಿ ಮೊನ್ನೆ ಸ್ಕೂಲ್ ತೋರಿಸಿ ಚೇಳಿನ ಕೊಂಡಿ ಗಿಡ ಅಂತ, ಆ ಚೇಳಿಗೆ ಹೇಗೆ ಕೊಂಡಿ ಇರುತ್ತೋ ಅದೇ ತರ ಕೊಂಡಿ ಇದೆ. ಇದು ಮಕ್ಕಳ ಗಮನ ಸೆಳೆಯುತ್ತೆ. ಈ ತರ ಮಾಡಿ ಶಾಲಾವನ ಮಾಡಿದಾಗ ನಾವು ಸಕ್ಸಸ್ ಆಗ್ತೀವಿ, ನಾವು ಸಕ್ಸಸ್ ಆಗಿದೀವಿ. ಸೊ ಈ ನಿಟ್ಟಿನಲ್ಲಿ ಮಕ್ಕಳ ಗಮನವನ್ನ ಕೆಳಸಾಡಿದು ಅವ್ರನ್ನ ಭವಿಷ್ಯದ ಪರಿಸರ ಕಾರ್ಯಕರ್ತರಾಗಬೇಕು, ಅವರಿಗೆ ಆಹಾರ ಆಗ್ಬೇಕು, ಔಷಧಿ ಆಗ್ಬೇಕು, ತನ್ಮೂಲಕ ಹಸಿರು ಶಾಲೆ ಆಗ್ಬೇಕು. ಅದು ಬರುವಂತಹ ಪಾಲಕರು ತಮ್ಮ ಮಕ್ಕಳು ಹಿಂಗ್ ಮಾಡಿದ್ದಾರೆ ಅಂತ ಖುಷಿ ಪಡುವಂತಹ ಒಂದು ಕಾಲ ಕೂಡ ಬರಬೇಕು ಅಂತ ನಾನು ಅಪೇಕ್ಷೆ ಇರುತ್ತೆ.
1: ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತಹದ್ದು ಪರಿಸರ ಪೂರಕ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ. ಈಗ ಪ್ರವಾಸಿಗರು ಬಂದಾಗ ಅವರ ಒಂದು ಜವಾಬ್ದಾರಿ ಏನು ಮತ್ತು ಪರಿಸರವನ್ನು ಹೇಗೆ ಅವರು ಅಧ್ಯಯನ ಮಾಡಬಹುದು ಅಥವಾ ಅರಿತುಕೊಳ್ಳಬಹುದು?
0: ಇವತ್ತಿನ ಹೋಮ್ ಸ್ಟೇ ಹಾವಳಿಗಳು ಅಂತ ನಾನು ಹೇಳ್ಬೋದು. ನಿಶ್ಚಿತವಾಗಿಯೂ ಹೋಮ್ ಸ್ಟೇ ಅನ್ನುವಂತಹ ಯೋಜನೆ ತುಂಬಾ ಚೆನ್ನಾಗಿತ್ತು. ಹೋಮ್ ಸ್ಟೇ ಅಂದ್ರೆ ವಸತಿ ಮಾಡೋದಕ್ಕೋಸ್ಕರ ಒಂದ್ ಜಾಗ ಅಷ್ಟೇನೆ, ಆಗ ಊಟ ತಿಂಡಿ ಎಲ್ಲ ನಿಮ್ಮ ಮನೆಯಲ್ಲಿ ಏನ್ ಮಾಡ್ತಿರೋ ಅದನ್ನೇ ಊಟ ಅವ್ರಿಗೆ ಕೊಡ್ಬೇಕು ಅಂತಿತ್ತು ಹೋಮ್ ಸ್ಟೇ ಅದು. ಆದ್ರೆ ಅದ್ರ ಹೊರತಾಗಿ ಇವತ್ತು ಏನಾಗಿದೆ ಅಂದ್ರೆ ಎಲ್ಲವೂ ಕೂಡ ರೆಸಾರ್ಟ್ ತರ ಆಗ್ಬಿಟ್ಟಿದೆ ಹೋಮ್ ಸ್ಟೇ ಅಂದ್ರೆ. ಸೊ ಇದರ ಪರಿಣಾಮದಂಗೆ ಇಕೋ ಟೂರಿಸಂ ಬಂದು ನೋಡೋದಕ್ಕಷ್ಟೇ ಸೀಮಿತ ಆಗಿದೆ. ಆದ್ರೆ ಬಂದಂತಹ ಪ್ರವಾಸಿಗ ತಾನು ಎಷ್ಟು ಕಸ ಇವತ್ತು ಇಲ್ಲಿ ಆ ಕ್ಷೇತ್ರದಲ್ಲಿ ಹಾಕೋಗ್ತಿದ್ದೀನಿ, ತಾನು ಬಂದಾಗ ತನ್ನ ನಡವಳಿಕೆ ಹೇಗಿರುತ್ತೆ, ಇವ್ಯಾವುದನ್ನು ಯೋಚನೆ ಮಾಡ್ತಿಲ್ಲ. ಉದಾಹರಣೆಗೆ ಪಶ್ಚಿಮ ಘಟ್ಟದಲ್ಲಿರುವಂತಹ ಅನೇಕ ನೈಸರ್ಗಿಕ ತಾಣಗಳಿರ್ಬೋದು, ಪುಣ್ಯಕ್ಷೇತ್ರಗಳಿರ್ಬೋದು, ತೀರ್ಥಕ್ಷೇತ್ರಗಳಿರ್ಬೋದು, ಇವತ್ತು ಯಾಣ ಒಂದು ತಗೊಂಡ್ರೆ ಪ್ರತಿನಿತ್ಯ 400 ರಿಂದ 500 ಪ್ಲಾಸ್ಟಿಕ್ ಬಾಟ್ಲ್ಗಳನ್ನ ಹೆಕ್ತಾ ಇದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಅದಕ್ಕೆ ನಾನು ಬ್ರೇಕ್ ಹಾಕಿದೆ. ಏನಂದ್ರೆ ನೀವು ಪ್ಲಾಸ್ಟಿಕ್ ಬಾಟ್ಲ್ ಈ ಕ್ಷೇತ್ರಕ್ಕೆ ಬರುವ ಹಾಗೆ ತಡಿಬೇಕು, ಬರೋದು ಹಾಗೆ ತಡಿಬೇಕು. ಅದಕ್ಕೋಸ್ಕರ ಒಂದು ಗೇಟ್ ಮಾಡಿದ್ರು, ಗೇಟ್ ಮಾಡಿ ಒಂದು ಆರೋ ಪ್ಲಾಂಟ್ ಹಾಕಿದ್ರು. ಮತ್ತೆ ನೀವು ಪ್ಲಾಸ್ಟಿಕ್ ಬಾಟ್ಲಿ ಒಳಗೆ ತಗೊಂಡು ಹೋಗ್ತೀರಿ ಅಂತಂದ್ರೆ 50 ರೂಪಾಯಿ ಕಟ್ ಜಮಾ ಮಾಡಬೇಕು. ಆ ಬಾಟ್ಲಿಂಗ್ ವಾಪಸ್ ಬೇಕಂದ್ರೆ 50 ರೂಪಾಯಿ ವಾಪಸ್ ಬೇಕಂದ್ರೆ ಆ ಬಾಟ್ಲಿ ವಾಪಸ್ ಕೊಟ್ಟು ನೀವು ಹೋಗ್ಬೇಕು. ಸೊ ಈ ರೀತಿ ಮಾಡಿದಾಗ ಪ್ರತಿನಿತ್ಯ ಬೀಳುವಂತ 400 ಬಾಟ್ಲ್ಗಳು ಇವತ್ತು ಜೀರೋಕ್ ಬಂದಿದ್ದೆ. ಸೊ ಈ ರೀತಿ ಒಬ್ಬ ಇಕೋ ಟೂರಿಸಂ ಪಾಲ್ಗೊಳ್ಳುವಂತಹ ಪ್ರವಾಸಿಗ ತನ್ನ ನಡವಳಿಕೆ, ತಾನು ತರುವಂತಹ ಕಸಗಳು ಹೇಗೆ ವಿಲೇವರಿ ಮಾಡಬೇಕು, ನಾನು ನೋಡ್ಲಿಕ್ಕೆ ಬಂದಿರೋದೇನು, ನಾನು ಇಲ್ಲಿ ಏನ್ ಕಲಿಬೇಕು ಅನ್ನುವಂಥದ್ದು ಮರೆತ್ಬಿಟ್ಟು ಓನ್ಲಿ ಎಂಜಾಯ್ ಡ್ರಿಂಕ್ಸ್ ಅಂಡ್ ಡ್ರೈವ್ ಇಷ್ಟೇ ಆಗಿದೆ ಇವತ್ತು. ನೀವು ಅದನ್ನ ಬಿಟ್ಟು ಇವತ್ತು ಸಾತ್ವಿಕ ಹೋಮ್ ಸ್ಟೇ ಅಂತಿದೆ ದೇವನಹಳ್ಳಿಯಲ್ಲಿ, ಅವರು ಹೇಳೋ ಪ್ರಕಾರ ಯಾರಿಗೂ ಅಲ್ಲ ಮಾಡಲ್ಲ, ಯಾರು ಸಾತ್ವಿಕರಾಗಿ ಬರ್ತಾರೆ ಅವ್ರು ಮಾತ್ರ ನಮ್ಮ ಹೋಮ್ ಸ್ಟೇ ಬರ್ಬೇಕು ಅಂತ. ಅಂದ್ರೆ ಬೀಡಿ, ಸಿಗರೇಟ್, ಡ್ರಿಂಕ್ಸ್ ಯಾವ್ದು ಇರಲ್ಲ. ಆ ಪರಿಸರವನ್ನು ನೋಡ್ಬೇಕು, ಅಲ್ಲಿನ ಗಿಡಗಳನ್ನು ತಿಳ್ಕೋಬೇಕು, ಅಲ್ಲಿನ ಜೀವ ವೈದ್ಯನ ತಿಳ್ಕೋಬೇಕು. ಇದು ನಮಗೆ ಜೀವನಕ್ಕೆ ಹೇಗೆ ಸಹಾಯ ಮಾಡುತ್ತೆ, ನಾವು ಇದನ್ನ ಸಂರಕ್ಷಣೆ ಮಾಡೋಕೆ ಸಹಾಯ ಮಾಡಬಹುದಾ ಅನ್ನೋದು ಇಕ್ಕಟ್ಟು ವಿಧಾನ ಆಗಬೇಕು. ಇವತ್ತು ಬರೇ ನೋಡೋದು ಎಂಜಾಯ್ ಮಾಡೋದಾಗಿದೆ, ಅದ್ರ ಬದಲಿಗೆ ನಾವು ಒಂದು ಪ್ರಾಣಿ ನೋಡ್ತೀವಿ, ಒಂದು ಗಿಡ ನೋಡ್ತೀವಿ, ಒಂದು ಮ್ಯಾಜಿಕ್ ಪ್ಲಾಂಟ್ ನೋಡ್ತೀವಿ ಅಂತಂದ್ರೆ ಅದನ್ನ ನಾವು ಬೆಳೆಸೋದು ಹೇಗೆ? ಆ ಕ್ಷೇತ್ರಕ್ಕೆ ಹೋಗಿ ಉದಾಹರಣೆಗೆ ನೀವು ತಿಪ್ಟೂರಿಗೆ ಹೋದ್ರೆ ಒಂದು ಬೆಟ್ಟ ಇದೆ, ತಮ್ಮಡಿಹಳ್ಳಿ ಬೆಟ್ಟ ಅಂತ. ಆ ಬೆಟ್ಟದಲ್ಲಿ ಒಂದು ವಿಶೇಷವಾದ ಗಿಡ ಇದೆ, ಜಾಲಾರಿ ಗಿಡ ಅಂತ, ಶೌರ್ಯ ತಲೂರ ಅಂತ ಕರೀತಾರೆ. ಆ ಗಿಡ ತುಂಬಾ ಮಹತ್ವದಂತ ಒಂದು ಗಿಡ, ಶಿವನಿಗೆ ತುಂಬಾ ಪ್ರೀತಿ, ಅದು ಒಳ್ಳೆ ಮೆಡಿಸಿನ್ ಪ್ಲಾಂಟ್. ಮತ್ತೆ ಇವತ್ತು ಒಂಥರ ಗಮ್ ಬರುತ್ತೆ, ಆ ಗಮ್ ಇಂದ ಅನೇಕ ಔಷಧಗಳನ್ನು ಮಾಡ್ತಾರೆ. ಸೊ ಆ ಶೌರ್ಯ ತಲೂರ, ಶೌರ್ಯ ರೋಬಸ್ಟ ಅನ್ನುವಂತ ಫ್ಯಾಮಿಲಿ ಗಿಡಗಳು ಎಲ್ಲೂ ಒಳ್ಳೆ ಮೆಡಿಸಿನ್ ಗಿಡಗಳು. ಸೊ ಅದನ್ನ ಅಲ್ಲಿ ನೋಡ್ಬೋದು, ಅದನ್ನ ನೋಡ್ಬೇಕು, ಅಲ್ಲಿ ಬೀಜ ಸಿಕ್ಕ ತಗೊಂಡ್ಬರ್ಬೇಕು, ಸಿಡ್ಲಿಂಗ್ ಸಿಕ್ಕ ತರಬೇಕು. ಆ ಪ್ರವೃತ್ತಿ ಯಾವಾಗ ಇಕೋ ಟೂರಿಸಂ ಬರುವಂತ ಪ್ರವಾಸಿಗಳು ಬರಲ್ಲ, ಅದು ಇಕೋ ಟೂರಿಸಂ ಆಗಲ್ಲ. ಓನ್ಲಿ ಎಂಜಾಯ್ ಮಾಡಕ್ ಹೋಗುತ್ತಾ ಒಂದು ವ್ಯಕ್ತಿಗಳಾಗಿರ್ತಾರೆ ಹೊತ್ತು ಇಕೋ ಟೂರಿಸಂ. ಇಕೋ ಟೂರಿಸಂ ಅಂದ್ರೆ ಅವ್ರು ಬಂದಾಗ ಇಲ್ಲಿ ಈ ಇಕೋ ಸಿಸ್ಟಮ್ ಅನ್ನು ನೋಡ್ಬೇಕು, ಅದನ್ನ ಎಂಜಾಯ್ ಮಾಡಿ ನಮ್ಮೂರಲ್ಲಿ ಮಾಡಕ್ ಆಗತ್ತಾ ಅನ್ನುವಂತ ಭಾವ.

0: ಪ್ರಶ್ನೆ ಬರಬೇಕು. ಉದಾಹರಣೆಗೆ ಉಂಚಳ್ಳಿ ಫಾಲ್ಸ್ ಹತ್ತಿರೋ ಒಂದು ಜೌಗು ಭೂಮಿಯನ್ನು ಸ್ವ್ಯಾಂಪ್ ಅನ್ನ ನೋಡ್ತಾನೆ ಅಂತ ಇಟ್ಕೊಂಡ್ರೆ, ಆ ಒಂದಂಕಿ ಮರನ ನಮ್ಮೂರಿನಲ್ಲಿ ಎರಡು ಬೆಟ್ಟಗಳ ಕಣಿವೆ ಇದ್ರೆ ಆ ಬೆಟ್ಟಗಳ ಕಣಿವೆಯಲ್ಲಿ ಒಂದು ಕೆನಪಿ ನಿರ್ಮಾಣ ಮರಗಳಿಂದ ಕೆನಪಿ ನಿರ್ಮಾಣ ಮಾಡಿ ಅದರಡಿಗೆ ಈ ಒಂದಂಕಿ ಮರ ನೆಡಬಹುದಾ? ಯೋಚನೆ ಮಾಡಿದಾಗ ಇಕೋ ಟೂರಿಸಂ ಏನು ಅನ್ಕೊಂಡಿದೀವಿ, ಓನ್ಲಿ ಎಂಜಾಯ್ ಮಾಡಕ್ ಬರ್ತೀವಿ ಅಂತಂದ್ರೆ ಅದು ಇಕೋ ಟೂರಿಸಂ ಆಗದ.
1: ಈಗ ದಾಂಡೇಲಿಯ ಒಂದು ಹಾರ್ನ್ಬಿಲ್ ಫೆಸ್ಟಿವಲ್ ಆಗ್ಬಹುದು, ಅಥವಾ ಜೋಯ್ಡಾದ ಒಂದು ಗೆಡ್ಡೆ ಗೆಣಸು ಮೇಳ ಆಗ್ಬಹುದು, ಇಂತಹ ಒಂದು ಚಟುವಟಿಕೆಗಳು ಕೂಡ ಈ ಪರಿಸರಕ್ಕೆ ಪೂರಕವಾಗಿ ಆಗ್ತದೋ ಹೇಗೆ?
0: ಇದು ಮೇಳಗಳು ಏನಿದೆ ಕಮರ್ಷಿಯಲ್ ಆಗ್ತಾ ಇದಾವೆ. ಈ ಮೇಳಗಳು ಏನಂದ್ರೆ ಅದು ಅವೇರ್ನೆಸ್ ಕ್ಯಾಂಪೇನ್, ಅದು ಜಾಗೃತಿ ಅಭಿಯಾನ. ಅದು ಆ ಜಾಗೃತಿ ಅಭಿಯಾನ ಅಡಿಯಲ್ಲಿ ನಡೆದ್ರೆ ಅದು ಸಕ್ಸಸ್. ಕಮರ್ಷಿಯಲ್ ಆದ್ರೆ ಉದಾಹರಣೆಗೆ ಕದಂಬ ಸೊಸೈಟಿಯಲ್ಲಿ ಹಸಿರು ಮೇಳ ಮಾಡ್ತಾರೆ. ಇವತ್ತು ಅದು ಪ್ಯೂರ್ಲಿ ಒಂದು ಸಸಿಗಳು ಮಾಡ್ತಾರ ಅನ್ನೋದು ಬಿಟ್ರೆ, ಆದ್ರೆ ಅದು ಇವತ್ತು ಪೂರ್ತಿ ಹಲಸಿನ ಉತ್ಪನ್ನಗಳ ಮಾರಾಟ ಕೇಂದ್ರ ಆಗ್ಬಿಡುತ್ತೆ ಆ ಮೇಳ ಅನ್ನುವಂಥದ್ದು. ಅದು ಕಮರ್ಷಿಯಲ್ ಆಗಬಾರ್ದು. ಸೊ ಈ ತರ ಮಾಡಕ್ ಬರುತ್ತೆ ಅನ್ನೋ ತೋರಿಸುವಂತ ಒಂದು ಎಜುಕೇಟೆಡ್ ಕ್ಯಾಂಪೇನ್ ಆಗ್ಬೇಕಾ ಹೊರತು ಕಮರ್ಷಿಯಲ್ ಆಗಿ ಮಾಡಬಾರ್ದು. ಕಮರ್ಷಿಯಲ್ ಬೇರೆ ಮಾರ್ಕೆಟ್ ಅಲ್ಲಿ ಮಾಡ್ಕೊಳ್ಳಿ. ನೀವು ಈ ತರ ಕ್ಯಾಂಪೇನ್ ಮಾಡ್ತೀರಿ, ಮೇಳಗಳು ಮಾಡ್ತೀವಿ ಅಂದ್ರೆ, ಉದಾಹರಣೆಗೆ ನಾನು ಕಾಡು ಹಣ್ಣು ಮೇಳ ಮಾಡಿದೆ, ರಾಜ್ಯದಿಂದ 300 ಜನ ರೈತರು ಬಂದಿದ್ರು. ಯಾಕೆ ರೈತರು ಕರೆಸಿದ್ದೆ ಅಂತಂದ್ರೆ, ತಮ್ಮ ಹೊಲಗಳ ಪಕ್ಕಕ್ಕೆ ಯಾವುದೇ ಕಾಡು ಪ್ರಾಣಿಗಳು ಬಂದು ಕಾಟ ಕೊಡಬಾರ್ದು. ನಿಮಗೆ ಪಕ್ಷಿಗಳಿರ್ಬೋದು, ಮಂಗಗಳಿರ್ಬೋದು, ಹಂದಿಗಳಿರ್ಬೋದು, ಕಾಟ ಕೊಡಬಾರ್ದು ಅಂದ್ರೆ ನಿಮ್ಮ ಜಮೀನಿನ 200 ಅಡಿ ದೂರದಲ್ಲಿ ಕಾಡು ಹಣ್ಣುಗಳನ್ನ ಇಟ್ಟಾಗ ಅವ್ರಿಗೆ ಆಹಾರ ಸಿಗುತ್ತೆ, ನಿಮ್ ಜಮೀನಿಗೆ ಬರಲ್ಲ. ಈ ನಿಟ್ಟಿನಲ್ಲಿ ರೈತರಿಗೋಸ್ಕರ ಕಾಡು ಹಣ್ಣು ಮೇಳ ಮಾಡಿದ್ವಿ. ಎಡಿಬಲ್ ಫಾರೆಸ್ಟ್ ಫ್ರೂಟ್ಸ್, ತಿನ್ನಬಹುದಂತಹ 300 ಕಾಡು ಹಣ್ಣುಗಳನ್ನ ನಾವು ಅಲ್ಲಿ ಪ್ರದರ್ಶನಕ್ಕಿಷ್ಟು. ಅವತ್ತು ಇಡೀ ದಿನ ಊಟಕ್ಕೆ ಸೂತ ಅದರದ್ದೇ ಒಂದು ಪದಾರ್ಥಗಳನ್ನು ಮಾಡಿ ಸಿಹಿ ತಿಂಡಿ ಮಾಡಿ ಆ ಒಂದು ಕಾಡು ಹಣ್ಣಿನ ಒಂದು ರುಚಿಯನ್ನು ಜನಕ್ಕೆ ತೋರಿಸಿದ್ವಿ. ಸೊ ಅವರಿಗೆ ಕಾಡು ಹಣ್ಣಿನ ಬಗ್ಗೆ 5 ಗೋಷ್ಠಿಗಳನ್ನು ಮಾಡಿದ್ವಿ. ರೈತರು ಹೇಗೆ ಬೆಳಿಬೇಕು, ಅದರ ವ್ಯಾಲ್ಯೂಯೇಷನ್ ಹೇಗೆ ಮಾಡಬೇಕು, ಮಾರ್ಕೆಟ್ ವ್ಯಾಲ್ಯೂ ಹೇಗಿದೆ, ಗಿಡಗಳು ಎಲ್ಲಿ ಸಿಗುತ್ತೆ, ಪ್ರತಿಯೊಂದು ಅದನ್ನು ಧಾರ್ಮಿಕವಾಗಿ ಹೇಗೆ ಬಳಸ್ತೀವಿ, ಇದರಿಂದ ನಮ್ಮ ಶರೀರದ ಮೇಲೆ ಹೇಗೆ ಪರಿಣಾಮ ಕೊಡುತ್ತೆ, ಇವೆಲ್ಲ ಸಾಮಾಜಿಕ ಮೌಲ್ಯಗಳು ವ್ಯಾಲ್ಯೂಯೇಷನ್ ರಿವ್ಯಾಲ್ಯೂಯೇಷನ್ ಮಾಡುವಾಗ ಇವೆಲ್ಲ ಮಾಡಿದಾಗ ನಮ್ಗೆ ಏನ್ ಲಾಭ ಸಿಗುತ್ತೆ ಅನ್ನೋದನ್ನ ಅವ್ರಿಗೆ ಪ್ರತ್ಯಕ್ಷ ಮಾಡಿ ತೋರಿಸಿದಾಗ, ಇವತ್ತು ಅನೇಕರು ಅದನ್ನ ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದ್ರು, ಕಾಡು ಹಣ್ಣುಗಳನ್ನ ನಿರ್ಲಕ್ಷ್ಯ ಮಾಡಿದ್ರು. ಅದರಿಂದಾಗಿ ಅಡಕೆ ತೋಟಕ್ಕೆ ಇರ್ಬೋದು, ತೆಂಗಿನ ತೋಟಕ್ಕೆ ಇರ್ಬೋದು, ಮಂಗನ ಕಾಟಗಳಿರ್ಬೋದು, ಯಾವುದೇ ಪ್ರಾಣಿ ಕಾಟ ತಡೆಯೋದಕ್ಕೆ ಅವರಿಗೆ ಬೇಕಾದಂತ ಆಹಾರವನ್ನು ಪೂರೈಸೋದೇ ಕಾಡು ಹಣ್ಣು ಮೇಳ ಉದ್ದೇಶ ಆಗಿತ್ತು. ಸೊ ಇದಕ್ಕೆ ಸಕ್ಸಸ್ ಆಗಿದ್ದೀವಿ. ಈ ತರ ಇವತ್ತು ಗಡ್ಡೆ ಗೆಣಸು ಮೇಳ ಇರ್ಬೋದು, ಹಲಸಿನ ಮೇಳ ಇರ್ಬೋದು, ಯಾವುದೇ ಮೇಳಗಳು ಕೂಡ ಒಂದು ಅವೇರ್ನೆಸ್ ಕ್ಯಾಂಪೇನ್ ಆಗಬೇಕು, ಜಾಗೃತಿ ಅಭಿಯಾನ ಆದಾಗ ಮಾತ್ರ ಅದು ಸಕ್ಸಸ್ ಆಗುತ್ತೆ. ಕಮರ್ಷಿಯಲ್ ಆದ್ರೆ ಉಳಿಯಲ್ಲ, ಅದಂದ್ರೆ ಜನ ಏನ್ ಮಾಡ್ತಾರೆ, ದುಡ್ಡು ಕೊಡ್ತಿಂತಾರೆ ಹೋಗ್ಬಿಡ್ತಾರೆ, ಅಲ್ಲಿರೋ ವಿಷಯಗಳನ್ನು ತಿಳ್ಕೊಳ್ಳದೇ ಇಲ್ಲ. ಸೊ ಇದು ಆಗಬಾರ್ದು ಅಂತ ನನ್ನ
1: ಉಮಾಪತಿ ಗಜಾನನ ಭಟ್ ಅವರೇ, ನಿಮ್ಮ 3 ದಶಕಗಳ ಸಾಧನೆಯನ್ನ ಗುರುತಿಸುವಂತ ಒಂದು ಪ್ರಯತ್ನವನ್ನು ಕೂಡ ವಿವಿಧ ಸಂಘ ಸಂಸ್ಥೆಗಳು ಮಾಡಿವೆ. ವಿಶೇಷವಾಗಿ ಇಲ್ಲಿ ನಾವು ಪ್ರಸ್ತಾಪಿಸಬೇಕಾಗಿರುವಂತಹದ್ದು ಇಂದಿರಾ ಪ್ರಿಯದರ್ಶಿನಿ 2025-26 ಸಾಲಿನ ಪ್ರಶಸ್ತಿ, ರಾಜ್ಯ ಜೀವ ವೈವಿಧ್ಯ ಸಂರಕ್ಷಕ ಪ್ರಶಸ್ತಿ, ಸಾಲುಮರದ ತಿಮ್ಮಕ್ಕ ರಾಜ್ಯ ಪ್ರಶಸ್ತಿ, ಹಾಗೂ ಕಿರ್ಲೋಸ್ಕರ್ ವಸುಂಧರ ಸನ್ಮಾನ ಪ್ರಶಸ್ತಿ. ಈ ಪ್ರಶಸ್ತಿಗಳು ನಿಮ್ಮ ಜವಾಬ್ದಾರಿಯನ್ನ ಹೆಚ್ಚಿಸುತ್ತದೆ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳುವಂತಹ ಮಾತು. ನಿಮ್ಗೆ ಏನಿಸ್ತದೆ ಈ ಪ್ರಶಸ್ತಿಗಳು ಬಂದಾಗ?
0: ಬಂದಿರೋ 5 ಪ್ರಶಸ್ತಿಗಳು ಕೂಡ ಯಾವುದನ್ನು ಕೂಡ ನಾನು ಅಪ್ಲಿಕೇಶನ್ ಹಾಕಿ ತಗೊಂಡಿಲ್ಲ, ಅರ್ಜಿ ಹಾಕಿ ತಗೊಂಡಿಲ್ಲ. ವಸುಂಧರಾ ಸನ್ಮಾನ ಪ್ರಶಸ್ತಿ ಕಿರ್ಲೋಸ್ಕರ್ ಕಂಪನಿಯವರು ಈ ಭಾಗ ಈ ವರ್ಷ ಸಿವಿರ್ಸಿ ಕಡೆ ಕೊಡಬೇಕು ಅಂದಾಗ ಇಲ್ಲಿ ಯಾರೋ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನನ್ನ ಹೆಸರು ಹೇಳಿದ್ದಾರೆ, ನನ್ನ ಬಯೋಡಾಟಾ ತಗೊಂಡು ಅವ್ರು ಕೊಟ್ಟಿದ್ದಾರೆ. ಸಾಲುಮರ ತಿಮ್ಮಕ್ಕ ಅವಾರ್ಡ್ ಕೂಡ ಸಾಲುಮರ ತಿಮ್ಮಕ್ಕನ ಸಹಾಯಕ ಆಗಿರುವಂತಹ ಉಮೇಶ್ ಅವರು ನನ್ನನ್ನು ಗುರುತಿಸಿ ಅವ್ರು ಕೊಟ್ಟಿದ್ದಾರೆ. ಜೀವವಿದ್ಯಾ ಮಂಡಳಿ ಪ್ರಶಸ್ತಿ ಕೂಡ ಅಷ್ಟೇ, ನಾನು ಇಡೀ ಜಿಲ್ಲೆನಲ್ಲಿ ಜೀವವಿದ್ಯಾ ಡಾಕ್ಯುಮೆಂಟೇಷನ್ ಮಾಡಿದ್ದೀನಿ. ಸೊ ಸಿರಿಸಿ ನಗರಸಭೆಯ ಜೀವ ವೈವಿಧ್ಯ ಸಮಿತಿಯ ಸದಸ್ಯನಾಗಿ ಸಿರಿಸಿಲಿ ಒಂದು ಅಚೀವ್ಮೆಂಟ್ ಮಾಡಿದ್ದೀನಿ. ಆ ಅಚೀವ್ಮೆಂಟ್ ಏನು ಅಂದ್ರೆ, ಸಂಗೀತಗಾರರು ಸಂಗೀತ ವಾದ್ಯ ತಯಾರಕರು ಈ ಗಿಡಗಳನ್ನು ನೀಡಬೇಕು, ಇದು ಈ ವಾದ್ಯ ಮಾಡಬೇಕಂತಹ ವೃಕ್ಷಗಳು ಇವತ್ತು ಸಂರಕ್ಷಣೆ ಆಗಬೇಕು ಅಂತಹ ಒಂದು ಅತ್ಯುತ್ತಮವಾದಂತಹ ಒಂದು ಸಂಗೀತ ಸ್ವರವನ ಅಂತ ನಿರ್ಮಾಣ ಮಾಡಿದೀವಿ. ಸದ್ಯದಲ್ಲೇ ಲೋಕಾರ್ಪಣೆ ಆಗಿದೆ, ಸುಮಾರು 50 ಲಕ್ಷ ವೆಚ್ಚದಲ್ಲಿ ಇದನ್ನು ನಾವು ನಿರ್ಮಾಣ ಮಾಡಿದೀವಿ. ಸೊ ಅದೊಂದು ಇಡೀ ಭಾರತದಲ್ಲಿ ನಂಬರ್ 1 ಮೊದಲನೇ ಆಗಿರುವಂತಹ ಒಂದು ವನ ಅದು. ಸೊ ಈ ರೀತಿಯಲ್ಲಿ ನಾವು ಅನೇಕ ಸಾಧನೆಗಳನ್ನು ಮಾಡ್ತಾ ಮಾಡ್ತಾ ಹೋದಾಗ ಆ ಪ್ರಶಸ್ತಿಗಳು ನನ್ನನ್ನು ಅರ್ಸ್ಕೊಂಡ್ಬಂದೆ ಹೊರತು ಯಾವುದನ್ನು ಅರ್ಜಿ ಹಾಕಿ ತೆಗೆದುಕೊಂಡಿದ್ದಿಲ್ಲ. ಜೀವವೈದ್ಯ ಪ್ರಶಸ್ತಿ ಇರ್ಬೋದು, ಇಂದಿರಾ ಪ್ರದೇಶನ ಇರ್ಬೋದು, ಮೊನ್ನೆ ಸೊರಬದಲ್ಲಿ ಮಠದವರು ಸಂರಕ್ಷಣೆ ಪ್ರಶಸ್ತಿ ಅಂತ ಕೊಟ್ಟರು, ಅಲ್ಲಿ ಯಾರೋ ಸ್ನೇಹಿತರೊಳಗ ಸಿರಿಸಲಿ ಅಭಿವೃದ್ಧಿ ಅವ್ರಿಗೆ ಕೊಡ್ಬೋದು ಅಂತ ಹೇಳಿ. ಹೀಗೆ ನನ್ನ ಪ್ರಶಸ್ತಿಗಳು ಬಂದಿರೋದೆಲ್ಲವೂ ಕೂಡ ಅವು ಅರಸಿ ಬಂದಿದೆ ಹೊರತು ನಾನು ಬೇಡಿ ತಗೊಂಡಿದ್ದಲ್ಲ. ಎರಡನೇದು, ಪ್ರಶಸ್ತಿ ಬಂದಾಗ ನಮ್ಮ ಜವಾಬ್ದಾರಿ ಹೆಚ್ಚಾಗತ್ತೆ ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ನಾವು ಸಹಜವಾಗಿ ನಿತ್ಯ ಏನ್ ಕೆಲಸ ಮಾಡ್ತಿರ್ತೀವೋ ಅದನ್ನ ಮಾಡ್ತಾ ಹೋಗ್ಬಿಡ್ಬೇಕು. ಈಗ ಉದಾಹರಣೆಗೆ ಜೀವ ವೈದ್ಯ ಸಮಿತಿಗಳು ಇರಬೇಕು, ಪ್ರತಿ ಪಂಚಾಯತ ಪಟ್ಟಣ ಪಂಚಾಯತ ತಾಲೂಕಿನಲ್ಲಿ ಇರಬೇಕು. ಈ ಜೀವವೈದ್ಯ ಪ್ರಶಸ್ತಿ ಬಂದ ಮೇಲೆ ಅಧ್ಯಕ್ಷರು ಈ ತರ ನೀವು ಮಾಡಬಹುದಾ ಅಂತ ಹೇಳಿದ್ರು. ನಾನು ಮಾಡ್ತಾನೆ ಇದೀವಿ, ಇನ್ನಷ್ಟು ಮಾಡ್ತೀನಿ. ಈಗ ಮೊನ್ನೆ ಶೃಂಗೇರಿ ಹೋಗಿ ಒಂದು ವನ ವಿಕಾಸ ಬಳಗ ಅಂತ ರಚನೆ ಮಾಡಿದೆ. ಶೃಂಗೇರಿಯಲ್ಲಿ ಇವತ್ತು ಜೀವವೈದ್ಯ ಸಮಿತಿ ರಚನೆ ಆಗ್ತಾ ಇದೆ, ರಾಯಚೂರಿಗೆ ಹೋಗ್ತಾ ಇದೆ ನಡೆದು, ರಾಯಚೂರಲ್ಲಿ ಆಗ್ತಾ ಇದೆ, ವಿಜಯಪುರದಲ್ಲಿ ನನ್ನ ಅಂಬರೀಶ್ ಅಂತ ನನ್ನ ಸ್ನೇಹಿತ ಇದ್ದಾನೆ, ಅವನು ಇವತ್ತು ಜೀವದ ಸಮಿತಿ ಮಾಡ್ತಾನೆ. ಹೀಗೆ ನಮ್ಮ ಅನುಭವಗಳು ಜಾಸ್ತಿ ಆದಾಗೆ ಇನ್ನೊಬ್ಬರನ್ನ ಬೆಳೆಸೋದು, ಇನ್ನೊಬ್ರು ಆ ಕೆಲಸ ಮಾಡುವಂತದ್ದೇ ಈ

ಪ್ರಶಸ್ತಿ ನಮಗೆ ಬರೋದಕ್ಕೆ ಕಾರಣ ಆಗಿರ್ತದೆ. ಹಾಗಾಗಿ ನಾವು ಪ್ರಶಸ್ತಿ ಬಂದಾಗ ಏರೋದಿರಲಿ, ಪ್ರಶಸ್ತಿ ಇಲ್ಲದ ಕುಗ್ಗೋದಿರಲಿ, ಇಲ್ಲದೇ ಸಹಜವಾಗಿ ನಾವು ಹೇಗೆ ಮಾಡ್ಕೊಂಡು ಪ್ರಾರಂಭದಿಂದ ಅದೇ ನಿಟ್ಟಿನಲ್ಲಿ ಒಂದೇ ಸಮ ಕೆಲಸ ಮಾಡ್ತಾ ಹೋದಾಗ ಅದಕ್ಕೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತೀವಿ, ಅಥವಾ ಏನಂದ್ರೆ ಒಂದು ಜೀವ ನಿರ್ವಹಣೆ ನನ್ನ ಕೆಲಸ ಅಂತ ಮಾಡ್ಕೊಂಡು ಹೋದಾಗ ಪರಿಸರ ಮತ್ತು ನಾವು ಒಟ್ಟಿಗೆ ಇರ್ತೀವಿ. ಪರಿಸರವನ್ನ ಬೇರೆ ನೋಡಿದಾಗ ಮಾತ್ರ ಅದು ತೊಂದರೆ ಬರುತ್ತೆ. ಪರಿಸರ ಮತ್ತು ನಮ್ಮ ಜೀವನ ಒಟ್ಟೊಟ್ಟಿಗೆ ಇದೆ ಅಂದಾಗ ಮಾತ್ರ ಕಾಳಜಿ ನಮ್ಗೆ ಸಹಜವಾಗಿ ಬರ್ತದೆ. ಅಲ್ಲಿ ಯಾರೋ ಒಬ್ಬ ಎಸಿತಾನೆ ಅಂತಂದ್ರೆ ಎಸಿಬೇಡ ಅಂತ ನಾವು ಹೇಳ್ತೀವಿ. ಒಂದು ಗಿಡ ನೆಟ್ಟು ಅದನ್ನು ಸಂರಕ್ಷಣೆ ಮಾಡಬೇಕು, ಫೋಟೋ ಹೊಡ್ಕೊಂಡು ಹೋಗ್ಬೇಡ, ನೆಡಬೇಕು ಅಂತ ನಾವು ಹೇಳ್ತೀವಿ. ಸೊ ಈ ರೀತಿಯ ಒಂದು ಭಾವನೆಗಳು ಮತ್ತು ಕೆಲಸಗಳು ತಾನಾಗೆ ಬರಬೇಕು, ಯಾರದೇ ಬಲವಂತಿನ ಬರಬಾರ್ದು. ಆಗ ಅವನು ಸಹಜವಾಗಿ ಒಂದು ಒಳ್ಳೆ ಕಾರ್ಯಕರ್ತ, ಒಬ್ಬ ಲೀಡರ್, ಒಬ್ಬ ಎನ್ವೈರನ್ಮೆಂಟಲಿಸ್ಟ್, ಒಬ್ಬ ಪರಿಸರವಾದಿಯಾಗಿ ಅಥವಾ ಪರಿಸರ ತಜ್ಞನಾಗಿ ಬೆಳೀತಾನೆ. ಹಾಗಾಗಿ ಇವತ್ತು ನನ್ನ ವಿಷಯ ಇರುವಂತದ್ದು ಭಾರತೀಯ ಸಂಸ್ಕೃತಿ ಮತ್ತು ಸಸ್ಯ ಪರಂಪರೆ. ಒಂದು ರಾಷ್ಟ್ರೀಯ ಔಷಧಿ ಸಸ್ಯ ವರ್ಕ್ಶಾಪ್ ಆಯಿತು ಸಿರ್ಸಿ ತೋಟಗಾರಿಕಾ ಕಾಲೇಜಲ್ಲಿ. ಆಗ ನಾನು ಇಡೀ ದೇಶದ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಸಸ್ಯಗಳನ್ನು ಹೇಗೆ ಬಳಸ್ತಾರೆ ಅಂತ ಒಂದು ಸೂತ್ರ ಹಾಕೊಂಡು ಅಲ್ಲಿಗೂ ಬಂದಿರೋ ಒಂದು 200 ಜನ ಡೆಲಿಗೇಟ್ಸ್ಗೆ ನಾನು ಪ್ರತಿನಿಧಿಗಳಿಗೆ ಅದನ್ನ ಪಾಠ ಮಾಡಿದಾಗ ಅನೇಕರಿಗೆ ಈ ತರ ಇದೆಯಾ ಅಂತ ಗೊತ್ತಿರಲಿಲ್ಲ. ಆಹಾರದಲ್ಲಿ ಬಳಸ್ತಾರೆ, ಅದಕ್ಕೊಂದು ಸೂತ್ರ ಹಾಕಿದ್ದೆ, ಅರ್ಚನೆ, ಅಲಂಕಾರ, ಆಹಾರ, ಆರೋಗ್ಯ, ಆಹುತಿ ಅಂತ 5 ಸೂತ್ರ. ಅರ್ಚನೆ ಅಂತಂದ್ರೆ ದೇವರುಗಳ ಪೂಜೆಗಳಲ್ಲಿ ಬಳಸುವಂತಹದ್ದು. ಎರಡನೇದು ಅಲಂಕಾರ ಅಂದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಹಬ್ಬ ಹುಣ್ಣಿಮೆಗಳಲ್ಲಿ ತೇರು ಜಾತ್ರೆಗಳಲ್ಲಿ ನಾವು ಈ ವನಸ್ಪತಿಗಳನ್ನ ತಂದು ಅಲಂಕಾರ ಮಾಡುವಂತದ್ದು. ಮೂರನೇದು ಆಹಾರಕ್ಕೋಸ್ಕರ ಅನೇಕ ಸಸ್ಯಗಳನ್ನು ಬಳಸ್ತೀವಿ. ಅದನ್ನ ಹೇಗೆ ಬಳಸ್ತೀವಿ, ಯಾವ ಸಂದರ್ಭದಲ್ಲಿ ಬಳಸ್ತೀವಿ, ಅದರ ಪರಿಣಾಮ ಏನು? ಉದಾಹರಣೆಗೆ ಕೊಡಗಿನಲ್ಲಿ ಒಂದು ಹಬ್ಬ ಮಾಡ್ತಾರೆ ಕರ್ಕ ತಿಂಗಳಲ್ಲಿ ಆಷಾಢ ಮಾಸದಲ್ಲಿ 23 ದಿವಸಕ್ಕೆ ಒಂದು ಹಬ್ಬ, ಮದ್ದುಗೂಳು ಹಬ್ಬ ಅಂತೇಳಿ. ಒಂದು ಜಾತಿಯ ಗಿಡ ಸಿಗತ್ತೆ, ಇಡೀ ಕೊಡಗು ಸಮುದಾಯದವರು ಎಲ್ಲರೂ ಕೂಡ ಆ ಗಿಡ ತಂದು ಆ ಪಾಯಸ ಮಾಡಿ ಅಥವಾ ಅನ್ನ ಮಾಡಿ ಊಟ ಮಾಡ್ತಾರೆ. ಸೊ ಅದನ್ನ ಇಡೀ ಸಮುದಾಯದವರು ಮಾಡ್ತಾರೆ, ಅದು ಆಹಾರದ ಮೂಲಕ ಆಗುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಷಾಢ ಹುಣ್ಣಿಮೆ ದಿವಸ ಹಾಲೆ ಮರದ ಕೆತ್ತೆ ತಂದು ಅದನ್ನ ಔಷಧ ಕುಡಿತಾರೆ. ಇದು ಆರೋಗ್ಯಕ್ಕೋಸ್ಕರ ಮಾಡುವಂಥದ್ದು. ಇನ್ನು ಆಹುತಿ ಯಜ್ಞಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಸಸ್ಯಗಳು ಮಾಡ್ತಾರೆ. ಈ 5 ಸೂತ್ರದಲ್ಲಿ ಅಕಾರ ಸೂತ್ರದ ಅಡಿಯಲ್ಲಿ ಇಡೀ ದೇಶ ಸುತ್ತಿದ್ದೀನಿ. ಸುತ್ತಿ ಹೆಚ್ಚು ಕಡಿಮೆ ಹರಿಯಾಣ ಇರ್ಬೋದು, ಡೆಲ್ಲಿ ಇರ್ಬೋದು, ಪುಣೆ ಇರ್ಬೋದು, ರಾಳೆಗಣ ಸಿಂಧಿ ಇರ್ಬೋದು, ಅಣ್ಣ ಹಜಾರ್ ಜಾಗಕ್ಕೆ ಹೋಗಿದ್ದೀನಿ. ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ಸೂತ್ರದಲ್ಲಿ ಎಲ್ಲೆಲ್ಲಿ ಬಳಸ್ತಾರೆ ಅನ್ನು ಪಟ್ಟಿ ಮಾಡಿದಾಗ ಸುಮಾರೊಂದು 600 ಪ್ಲಾಂಟ್ಗಳು ಸಸ್ಯಗಳು ನನ್ನ ಜೇಬಲ್ಲಿ ಸೇರ್ಕೊಂಡಿದೆ. ಸೊ ಈ ರೀತಿ ಭಾರತೀಯ ಸಂಸ್ಕೃತಿಯಲ್ಲಿ ಸಸ್ಯ ಪರಂಪರೆಯನ್ನು ಉಳಿಸೋದು ಪ್ರಯತ್ನ ಮಾಡಿದ್ರೆ ಪರಿಸರ ಉಳಿಸೋ ಕೆಲಸನೆಲ್ಲ ತಾನಾಗ ಉಳಿಯುತ್ತೆ. ಅಂದ್ರೆ ಪೂಜೆ ಬೇಕು ಅಂತ ಬೆಳೆಸ್ತೀವಿ, ಆಹಾರಕ್ಕೆ ಬೇಕು ಅಂತ ಬೆಳೆಸ್ತೀವಿ, ಔಷಧಕ್ಕೆ ಬೇಕು ಅಂತ ಬೆಳೆಸ್ತೀವಿ. ಅದನ್ನು ಬೆಳೆಸ್ತಾ ಸಹಜವಾಗಿ ನಮ್ಗೆ ಎಲ್ಲವೂ ಪರಿಸರ ಸಂರಕ್ಷಣೆ ಆಗತ್ತೆ. ಈಗ ವರಾಮಿರು ಒಂದು ಪುಸ್ತಕದಲ್ಲಿ ದಕಾರ್ಗಲ ಅಧ್ಯಾಯ ಅಂತ ಬರೆದಿದ್ದಾರೆ. ದಕಾರ್ಗಲ ಅಧ್ಯಾಯ ಅಂತಂದ್ರೆ ನೀರು ಎಲ್ಲಿ ಸಿಗುತ್ತೆ ಭೂಮಿಯಲ್ಲಿ ಒಂದು ಮರ ಇಂಡಿಕೇಟ್ ಮಾಡುತ್ತೆ, ಸೂಚನೆ ಕೊಡುತ್ತೆ. ಆ ಮರ ಸುತ್ತಮುತ್ತ ಹುತ್ತ ಇದೆಯಾ, ಆ ಮರದ ಹುತ್ತ ಆ ಮರದ ಇನ್ನೊಂದು ಮರ ಇದೆಯಾ, ಅದ್ರ ಎರಡರ ಮಧ್ಯದಲ್ಲಿ ಎಷ್ಟು ಆದ್ರೂ ನೀರು ಸಿಗುತ್ತೆ, ಇವೆಲ್ಲವೂ ನಿಶ್ಚಿತವಾಗಿ ಬರ್ತಾರೆ. ಈ ತರ ಅಧ್ಯಯನ ಮಾಡಿದಾಗ ಯಾರು ಮರಗಳನ್ನು ಕಡಿಯಕ್ಕೆ ಹೋಗಲ್ಲ, ಯಾಕಂದ್ರೆ ಎಲ್ಲವೂ ನಮ್ಗೆ ಇಂಡಿಕೇಶನ್ ಮಾಡುತ್ತೆ. ಅದು ನಮ್ಮ ಆರೋಗ್ಯದ ಬಗ್ಗೆ ಇಂಡಿಕೇಶನ್ ಕೊಡುತ್ತೆ, ನೀರಿನ ಬಗ್ಗೆ ಇಂಡಿಕೇಶನ್ ಕೊಡುತ್ತೆ, ವಾತಾವರಣದ ಬಗ್ಗೆ ಕೊಡುತ್ತೆ, ಪ್ರತಿಯೊಂದರ ಬಗ್ಗೆ ಕೂಡ ಇಂಡಿಕೇಶನ್ ಕೊಡುತ್ತೆ. ಹಾಗಾಗಿ ಮರ ಎಷ್ಟು ಮಹತ್ವ ಅನ್ನೋದಕ್ಕೆ ನಾನೊಂದ್ಸರಿ ಗೋರಂಟ್ಲಕ್ಕೆ ಹೋಗಿದ್ದೆ. ಗೋರಂಟ್ಲಕ್ಕೆ ಯಾಕೆ ಹೋಗಿದ್ದೆ ಅಂದ್ರೆ ಆ ಗೋರಂಟ್ಲ ಅನ್ನೋ ಊರ ಹೆಸರು ಯಾಕೆ ಬಂದು ತಿಳ್ಕೊಳಕ್ ಹೋಗಿದ್ದೆ. ಸೊ ಆ ಗೋರಂಟ್ಲ ಅನ್ನೋದೊಂದು ಹೂವಿನ ಗಿಡ ಅದು. ಸೊ ಆ ಊರಿನ ಹೆಸರು ಹಾಗೆ ಬಂದಿದೆ. ಅಲ್ಲಿ ಶ್ರೀರಾಮ್ ರೆಡ್ಡಿ ಅಂತ ಒಬ್ಬ ವ್ಯಕ್ತಿ ಗೋಶಾಲೆ ಮಾಡಿದ್ದಾರೆ, ಊರಿಂದ ಹೊರಗೆ ಗೋಶಾಲೆ ಮಾಡಿದ್ದಾರೆ. ಹೈವೇ ಪಕ್ಕದಲ್ಲಿದೆ, ನ್ಯಾಷನಲ್ ಹೈವೇ. ಹೈವೇಲಿ ನಿಂತ್ಕೊಂಡಾಗ 30 ಡಿಗ್ರಿ ಟೆಂಪರೇಚರ್ ಇತ್ತು, ಗೋಶಾಲೆ ಒಳಗೆ ಹೋದಾಗ ಅದು ಎಕ್ಸಾಂಪಲ್ 25ಕ್ಕೆ ಬಂತು. ಅಂದ್ರೆ ಮರಗಳು ನೆಟ್ಟಾಗ ಯಾವ ತರ ಮಾಯಿಶ್ಚರ್ ಬದಲಾವಣೆ ಆಗುತ್ತೆ, ತೇವಾಂಶ ಉಂಟಾಗುತ್ತೆ ಅನ್ನೋದಕ್ಕೋಸ್ಕರ ಇದು ಒಂದೇ ಉದಾಹರಣೆ. ನನ್ನ ಜೀವನದಲ್ಲಿ ಸಾಕಷ್ಟು ಪರಿಣಾಮ ಕೊಟ್ಟಿದೆ, ನಾನು ಎಲ್ಲಾ ಕಡೆಗಳಲ್ಲಿ ಉಪನ್ಯಾಸಗಳು ಉಲ್ಲೇಖ ಮಾಡ್ತೀನಿ. ಸೊ ಇದರಿಂದಾಗಿ ಮರ ನಮ್ಮನ್ನ ಅಮರತ್ವ ತಗೊಂಡು ಹೋಗುತ್ತೆ. ಹಾಗಾಗಿ ಮರ ಸಂರಕ್ಷಣೆ ನಮ್ಗೆ ಸಾಕಷ್ಟು ಫಲವನ್ನ ಕೊಡುತ್ತೆ. ಹಾಗಾಗಿ ನಮ್ಮ ಕಬೀರ್ ದಾಸ್ ಒಂದು ಮಾತು ಹೇಳ್ಬಿಟ್ಟಿದ್ದಾರೆ, ವೃಕ್ಷದ ಫಲವು ವೃಕ್ಷಕ್ಕಲ್ಲ, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಕಬೀರ ಅದು ಲೋಕದ ಹಿತಕ್ಕೆ, ಕಬೀರ ಅದು ಲೋಕ ಹಿತಕ್ಕೆ. ಹಾಗಾಗಿ ನಮ್ ಕೆಲಸ ಏನು ಅಂದ್ರೆ ಅದನ್ನ ಬೆಳೆಸ್ಬಿಡೋದು. ನಾನು ಒಮ್ಮೆ ರಾಮದುರ್ಗ ಹತ್ರ ಕಮಕೇರಿ ಅಂತ ಗ್ರಾಮದಲ್ಲಿ 10 ವರ್ಷ ಹಿಂದೆ ಒಂದು 200 ಗಿಡ ಕೊಟ್ಟಿದ್ದೆ, ಬರೀ ಗಿಡ ಕೊಟ್ಟಿದ್ದೆ, ಗಿಡ ಬೆಳೆಸಿದ್ದಾರೆ. ಇವತ್ತು 1000 ಗಿಡ ಬೆಳೆಸಿದ್ದಾರೆ ಅವರು. ಆ ಗಿಡದ ಜೊತೆಗೆ ಚಿಟ್ಟೆಗಳು ಬಂತು, ಪಕ್ಷಿಗಳು ಬಂತು, ಪ್ರಾಣಿಗಳು ಬಂತು, ಮಂಗ ಬಂತು, ಅಳಿಲು ಬಂತು, ಅದಕ್ಕೆ ಕೆಳಗಿರುವಂತ ಪುಟ್ಟ ಪುಟ್ಟ ಗಿಡಗಳು ಬಂತು, ಆ ಮರ ಎಲ್ಲವನ್ನು ತಗೊಂಡು ಹೋಯ್ತು. ಹಾಗಾಗಿ ಒಂದು ಮರ ಬೆಳೆಸೋದ್ರಿಂದ ಸಕಲ ಜೀವ ವೈವಿಧ್ಯವು ತನ್ನಿಂತಾನೆ ಅಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಅದು ಸಹಜ ನಿರ್ಮಾಣ, ಅರಣ್ಯ ನಿರ್ಮಾಣ ಆಗುತ್ತೆ. ಎಲ್ಲಿ ಸಹಜ ಅರಣ್ಯ ನಿರ್ಮಾಣ ಆಗುತ್ತೋ ಅಲ್ಲಿ ನೀರಿನ ಕೊರತೆ ಉಂಟಾಗಲ್ಲ. ಇದು ನನ್ನ ಅನುಭವ. ರಾಮದುರ್ಗದಲ್ಲಿ ಇವತ್ತು ಆ ಗುರುಕುಲದಲ್ಲಿ 10 ವರ್ಷದಿಂದ ನೀರಿನ ಕೊರತೆ ಇತ್ತು, ಈ ವರ್ಷ ಮೇ ತಿಂಗಳಲ್ಲಿ ಕೂಡ ನೀರಿನ ಕೊರತೆಗಳು, ಯಾಕೆಂದ್ರೆ 1000 ಮರಕ್ಕಿಂತ ಮರಗಳು ಜಾಸ್ತಿ.

0: ಅವು ನೀರು ಇಳಿಸುತ್ತವೆ, ಅವರ ಭೂಮಿಗೆ ಆ ಬೋರ್ವೆಲ್ಗೆ ನೀರು ಸಪೋರ್ಟ್ ಆಗ್ತಾ ಇದೆ, ಮರ ಸಪೋರ್ಟ್ ಆಗ್ತಾ ಇದೆ, ಇವತ್ತು ನೀರಿನ ಕೊರತೆ ಇಲ್ಲ. ಸೊ ಹೀಗಾಗಿ ನಾವು ಪರಿಸರ ಸಂರಕ್ಷಣೆಯಲ್ಲಿ ವನಗಳ ನಿರ್ಮಾಣ ಅಂತದ್ದು ಬಹಳ ಮಹತ್ವದ್ದು. ಹಾಗೆ ನೀವು ಎಷ್ಟು ವನಗಳ ನಿರ್ಮಾಣ ಮಾಡ್ತಾ ಹೋಗ್ತಿರೋ ಅಷ್ಟು ಪ್ರಾಣಿ ಪಕ್ಷಿಗಳು ನಿಮ್ ಜೊತೆಗಿರ್ತವೆ. ಪ್ರಾಣಿ ಪಕ್ಷಿಗಳು ಜೀವವಿದ್ರು ನಿಮ್ ಜೊತೆಗಿದ್ದಾಗ ನಮ್ ಜೀವನ ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ಸಹಜ ಅರಣ್ಯ ನಿರ್ಮಾಣ ಆಗುತ್ತೆ.
1: ಬಹಳ ಸಂತೋಷ ಉಮಾಪತಿ ಗಜಾನನ ಭಟ್ ಅವರೇ. ಪರಿಸರದ ಸಂರಕ್ಷಣೆಯ ಒಂದು ಹೋರಾಟ, ಒಂದು ರೀತಿಯ ಜೀವನ ವಿಧಾನವೇ ಆಗಿದೆ ಇದು. ಇದರಲ್ಲಿ ನೀವು ಸಾಕಷ್ಟು ತೊಡಗಿಸಿಕೊಂಡಿದ್ರಿ, ಕಳೆದ 3 ದಶಕಗಳಿಂದ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿ. ಜೊತೆಗೆ ನಿಮ್ಮ ಪರಿಶ್ರಮವನ್ನ ಗುರುತಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಬೇರೆ ಬೇರೆ ಪ್ರಶಸ್ತಿಗಳ ಮೂಲಕ ಮಾಡಲಾಗಿದೆ. ಈ ಪ್ರಶಸ್ತಿ ಪಡೆದಿರುವುದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಪರಿಸರ ಸಂರಕ್ಷಣೆಯಲ್ಲಿ ವನದ ಒಂದು ಮಹತ್ವ ಏನು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ಇದುವರೆಗೆ ಪರಿಸರ ಸಂರಕ್ಷಣೆಯಲ್ಲಿ ವನ ನಿರ್ಮಾಣದ ಮಹತ್ವ ಈ ಕುರಿತು ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಮತ್ತು ಇನ್ನಿತರ ಪರಿಸರ ಪ್ರಶಸ್ತಿಯನ್ನು ಪಡೆದಿರುವ ಪರಿಸರವಾದಿ ಸಿರಸಿಯ ಉಮಾಪತಿ ಗಜಾನನ ಭಟ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್.

0: ಮತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಅಂದ್ರೆ ನಾನು
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವಾಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗಬೇಡಿ. ಪುಲಿಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
2: RBI ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ. ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ

0: ಸರ್ಕಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ ಲಕ್ಷ್ಮೀಬಾಯಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು.

0: ಸೂರ್ಯ ದೇವನ ರಥಕ್ಕೆ ಏನ್ ಮಾಡಿದ್ರು?
1: ಆ ಸೂರ್ಯ ದೇವನ ರಥಕ್ಕೆ ಏನ್ ಮಾಡಿದ್ರಿ ಅಂದ್ರೆ ಏನ್ರಿ ಕೇಳ್ರಿ? ಆ ಸೂರ್ಯನ ರಥಕ್ಕ ಕುದುರೆ ಹುಡ್ಯಾರಲ್ಲ ಇವಳ, ಹುಡ್ಯಾರಲ್ಲ ಇವಳ, ಹುಡ್ಯಾರಲ್ಲ ಇವಳ, ಹುಡ್ಯಾರಲ್ಲೋ ಇವಳ.

ಲಕ್ಷ್ಮೀಬಾಯಿ ಮತ್ತು ಸಂಗಡಿಗರಿಂದ ಗೀಗೆ ಪದಗಳನ್ನು ಕೇಳಿದಿರಿ. ಇದರೊಂದಿಗೆ ಇವತ್ತಿನ ಜಾನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

0: ಕೃಷಿರಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
2: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 7:34 ಆಗುತ್ತಲಿದೆ. ಸರಿಯಾಗಿ 7:35 ಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ನಮ್ಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುತ್ತೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ. 18 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ E0 FIRಗಳ ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ISSF ಶೂಟಿಂಗ್ ಸ್ಪರ್ಧೆ. 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ ಕಂಚು. ವಾರ್ತೆಗಳ ವಿವರ. ಲೋಕಸಭೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಪರಿಗಣನೆಗೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಂಡಿದೆ. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿಯಲು ತರಲು ಉದ್ದೇಶಿಸಿದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೆ ಒಳಗಾದ ಅಪರಾಧಿಗಳ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಶಾಸನ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ದಿನನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಶಾಸನವು ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳ ಒಳಗೆ ಅಪರಾಧಿಗಳ ತನಿಖೆಗಳನ್ನು ಪೂರ್ಣಗೊಳಿಸಬೇಕು. ಆರೋಪ ಪಟ್ಟಿ ಸಲ್ಲಿಸಿದ 3 ತಿಂಗಳ ಒಳಗೆ ವಿಚಾರಣೆಗಳನ್ನು ಮುಕ್ತಾಯಗೊಳಿಸಬೇಕು. ಮಸೂದೆಯನ್ನು ಮಂಡಿಸಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಹೊಸ ಶಾಸನವು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವಕರ ಕಲ್ಯಾಣವನ್ನು ಕಾಪಾಡುವ ಸರ್ಕಾರದ ಆಳವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ದೇಶದ ಯುವಕರ ಭವಿಷ್ಯದೊಂದಿಗೆ ಯಾರಿಗೂ ರಾಜಿ ಮಾಡಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಸಂಕಲ್ಪವನ್ನು ಇದು ಪುನರುಚ್ಚರಿಸುತ್ತದೆ. ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಮತ್ತು ಪುನಃಸ್ಥಾಪಿಸಲು ಕಾನೂನನ್ನು ಹೆಚ್ಚು ಕಠಿಣಗೊಳಿಸಲು ಈ ತಿದ್ದುಪಡಿಯನ್ನು ಮಂಡಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. 18 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೈಬರ್ ಅಪರಾಧ ಪ್ರಕರಣಗಳಲ್ಲಿ E0 FIRಗಳನ್ನು ನೋಂದಾಯಿಸುವ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಪರಿಚಯಿಸಿದೆ. E0 FIRಗಳ ಅಡಿಯಲ್ಲಿ 12,000 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ವಿಶೇಷವಾಗಿ ಸೈಬರ್ ಹಣಕಾಸು ವಂಚನೆ ಪ್ರಕರಣಗಳಲ್ಲಿ E0 FIRಗಳನ್ನು ನೋಂದಾಯಿಸಲು ಕೇಂದ್ರ ಸರ್ಕಾರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವೇದಿಕೆ ಒದಗಿಸಿದೆ ಎಂದು ಅವರು ಹೇಳಿದ್ದಾರೆ. ಈ ವ್ಯವಸ್ಥೆಯ ಅಡಿಯಲ್ಲಿ ರಾಷ್ಟೀಯ ಸೈಬರ್ ಅಪರಾಧ ವರದಿ ಮಾಡುವ ಪೋರ್ಟಲ್ನಲ್ಲಿ ಅಥವಾ ಸಹಾಯವಾಣಿ 1019 ಮೂಲಕ ನಿರ್ದಿಷ್ಟ ಆರ್ಥಿಕ ನಷ್ಟದ ಮಿತಿಯನ್ನು ಒಳಗೊಂಡಿರುವ ದೂರುಗಳನ್ನು ದಾಖಲಿಸಲಾಗುತ್ತದೆ. ಇದು ಸ್ವಯಂಚಾಲಿತವಾಗಿ E0 FIR ನೋಂದಣಿಗೆ ಕಾರಣವಾಗುತ್ತದೆ. ನಂತರ ಅದನ್ನು ತಕ್ಷಣವೇ ಸಂಬಂಧಿತ ಪ್ರಾದೇಶಿಕ ಸೈಬರ್ ಅಪರಾಧ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಶೂನ್ಯ ಎಫ್ಐಆರ್ ಅನ್ನು ನಿಯಮಿತ ಎಫ್ಐಆರ್ ಆಗಿ ಪರಿವರ್ತಿಸಲು ದೂರುದಾರರು 3 ದಿನಗಳಲ್ಲಿ ಆಯಾ ಪೊಲೀಸ್ ಠಾಣೆಗೆ ಭೇಟಿ ನೀಡಬೇಕಾಗುತ್ತದೆ ಎಂದು ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಬಲಪ್ರಯೋಗ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸಭೆ ಸೇರಿದಾಗ ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವ ಜಿತಿನ್ ರಾಮ್ ಮಾಂಝಿ ಮಾತನಾಡಿ, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ಮಸೂದೆಯನ್ನು ಪರಿಚಯಿಸುವ ಸಮಯದಲ್ಲಿ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ವಿರುದ್ದದ ಪೊಲೀಸ್ ಕ್ರಮದ ಕುರಿತು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲ ಮುಂದುವರೆದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ನಾಳೆಗೆ ಮುಂದೂಡಿದರು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಕ್ರಿಮಿನಲ್ ದಾಖಲೆಗಳು ಇಲ್ಲದ ವಿದ್ಯಾರ್ಥಿ ಪ್ರತಿಭಟನಾಕಾರರನ್ನು ಬಿಡುಗಡೆ ಮಾಡಲು ಸುಪ್ರೀಂಕೋರ್ಟ್ ಆದೇಶಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದ ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನ್ಯಾಯಾಲಯ ಅಧಿಕಾರಿಗಳಿಗೆ ಸೂಚಿಸಿದೆ. ಕಳೆದ ವಾರ ನಡೆದ ವಿದ್ಯಾರ್ಥಿ ಪ್ರತಿಭಟನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಆಗಿರುವ ಗಾಯಗಳ ಆರೋಪಗಳ ಬಗ್ಗೆ ನ್ಯಾಯಯುತ ಮತ್ತು ಸ್ವತಂತ್ರ ತನಿಖೆಯ ಅಗತ್ಯವಿದೆ ಎಂದು ನ್ಯಾಯಾಲಯ ಹೇಳಿದೆ. ಪ್ರತಿಭಟನೆಗಳ ಸಮಯದಲ್ಲಿ ಪೊಲೀಸ್ ಬಲವನ್ನು ಅತಿಯಾಗಿ ಬಳಸಲಾಗಿದೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಹಲವು ಮಧ್ಯಂತರ ನಿರ್ದೇಶನಗಳನ್ನು ನೀಡಿತು. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದಂತಹ ಜೆ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡ

0: ನ್ಯಾಯಪೀಠ ಪ್ರತಿಭಟನೆಗಳು ನಡೆದ ಎಲ್ಲ ರಾಜ್ಯಗಳು ಸಿಸಿಟಿವಿ ದೃಶ್ಯಾವಳಿಗಳು, ಡ್ರೋನ್ ರೆಕಾರ್ಡಿಂಗ್ಗಳು, ಬಾಡಿ ಕ್ಯಾಮೆರಾ ದೃಶ್ಯಾವಳಿಗಳು, ವೈರ್ಲೆಸ್ ಸಂವಹನ ದಾಖಲೆಗಳು, ಪಿಸಿಆರ್ ದಾಖಲೆಗಳು ಮತ್ತು ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಇತರ ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನಿರ್ದೇಶಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟ್ರಪತಿ ಭವನದಲ್ಲಿ ತಮ್ಮ 4 ವರ್ಷಗಳ ರಾಷ್ಟ್ರಪತಿ ಆಡಳಿತವನ್ನು ಪೂರ್ಣಗೊಳಿಸಿದ ವಿಶೇಷ ಪುಸ್ತಕ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಅವರು 5 ಸ್ಮರಣಾರ್ಥ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ಯುವಕರು ನೈತಿಕ ಮೌಲ್ಯಗಳಲ್ಲಿ ಬೇರೂರಲು ಹಾಗೂ ರಾಷ್ಟ್ರ ಮತ್ತು ಸಮಾಜದ ಪ್ರಗತಿಗೆ ಕೆಲಸ ಮಾಡಲು ಪ್ರೋತ್ಸಾಹಿಸಲಾಗಿದೆ ಎಂದು ಹೇಳಿದರು. ಮಹಿಳೆಯರು ಸ್ವಾವಲಂಬಿಗಳಾಗಲು ಮತ್ತು ಆತ್ಮವಿಶ್ವಾಸದಿಂದ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುವಂತೆ ಅವರು ಸಲಹೆ ನೀಡಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಅವರು ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಉನ್ನತ ಹುದ್ದೆಯನ್ನು ನಮ್ರತೆ, ಬುದ್ದಿವಂತಿಕೆ ಮತ್ತು ಬದ್ದತೆಯಿಂದ ಶ್ರೀಮಂತಗೊಳಿಸಿದ್ದಾರೆ ಎಂದು ಶ್ಲಾಘಿಸಿದರು. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಶಾಸಕಾಂಗ ಚುನಾವಣೆಗಳನ್ನು ಪಾಕಿಸ್ತಾನ ತನ್ನ ಅಕ್ರಮಗಳನ್ನು ಮರೆಮಾಚಲು ಮತ್ತು ಈ ಪ್ರದೇಶದಲ್ಲಿನ ತನ್ನ ಗಂಭೀರ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮರೆಮಾಚಲು ಮಾಡಿದ ಪ್ರಯತ್ನ ಎಂದು ಭಾರತ ಟೀಕಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾದ ಭಾಗಗಳಾಗಿವೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಸಾಮೂಹಿಕ ಪ್ರತಿಭಟನೆಗಳು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಈ ರೀತಿಯ ಪ್ರತಿಭಟನೆಗಳು ಪಾಕಿಸ್ತಾನದ ಆರ್ಥಿಕ ಶೋಷಣೆ, ಜನರ ಮೂಲಭೂತ ಹಕ್ಕುಗಳ ನಿರಾಕರಣೆ ಮತ್ತು ಅದರ ಆಡಳಿತಾತ್ಮಕ ದಬ್ಬಾಳಿಕೆಯ ನೇರ ಪರಿಣಾಮಗಳಾಗಿವೆ ಎಂದು ಹೇಳಿದ್ದಾರೆ. ಒಡೆಸಾ ಬಂದರಿನಲ್ಲಿ ಎಂವಿ ಏಜಿಯನ್ ರಾಗ್ನರ್ ಮೇಲಿನ ದಾಳಿಯ ಕುರಿತು ಮಾಹಿತಿ ನೀಡಿದ ಅವರು, ಹಡಗಿನಲ್ಲಿ 4 ಭಾರತೀಯ ಪ್ರಜೆಗಳು ಇದ್ದರು. ಅದರಲ್ಲಿ 2 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಮತ್ತು 2 ಇನ್ನೂ ಕಾಣೆಯಾಗಿದ್ದಾರೆ. ಶೋಧ ಪ್ರಯತ್ನಗಳು ನಡೆಯುತ್ತಿವೆ ಮತ್ತು ಸಚಿವಾಲಯವು ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದೆ. ಕಾಣೆಯಾದ 2 ಭಾರತೀಯ ಪ್ರಜೆಗಳ ಕುಟುಂಬದೊಂದಿಗೆ ಸರ್ಕಾರ ಸಂಪರ್ಕವನ್ನು ಸ್ಥಾಪಿಸಿದೆ ಎಂದು ತಿಳಿಸಿದ್ದಾರೆ. ನೀರವ್ ಮೋದಿಯ ಹಸ್ತಾಂತರದ ಕುರಿತು ಬ್ರಿಟನ್ನಲ್ಲಿ ನ್ಯಾಯಾಂಗ ಪ್ರಕ್ರಿಯೆಗಳು ನಡೆಯುತ್ತಿವೆ. ಆ ಕಾನೂನು ಪ್ರಕ್ರಿಯೆಗಳು ಮುಗಿದ ನಂತರ ಅವರ ಹಸ್ತಾಂತರ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಎಂದು ರಣದೀಪ್ ಜೈಸ್ವಾಲ್ ಮಾಹಿತಿ ನೀಡಿದ್ದಾರೆ. ನೇಪಾಳದ ಮೊದಲ ನೇರ ವಾಣಿಜ್ಯ ಕಂಟೈನರ್ ಸರಕು ರೈಲು ನೇಪಾಳವನ್ನು ತಲುಪಿದೆ. ಈ ಮೂಲಕ ರೈಲು ಆಧಾರಿತ ಗಡಿಯಾಚೆಗಿನ ಸರಕು ಸಾಗಣೆಯಲ್ಲಿ ನೂತನ ಅಧ್ಯಾಯ ಬರೆದಿದೆ. 40 ಬೋಗಿಗಳಲ್ಲಿ ಕ್ಯಾನೋಲಾ ಸರಕನ್ನು ಹೊತ್ತ ಈ ರೈಲು ತನ್ನ ಪ್ರಯಾಣವನ್ನು ಪೂರ್ಣಗೊಳಿಸಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಹೊಸ ವ್ಯವಸ್ಥೆಯು ಸಾಗಣೆ ಸಮಯ, ಲಾಜಿಸ್ಟಿಕ್ಸ್ ವೆಚ್ಚ ಮತ್ತು ಸರಕು ನಿರ್ವಹಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು 2 ನೆರೆಯ ದೇಶಗಳ ನಡುವಿನ ಗಡಿಯಾಚೆಗಿನ ವ್ಯಾಪಾರದ ದಕ್ಷತೆ, ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ನೇರ ಸರಕು ಸೇವೆಯು ವೇಗದ, ಹೆಚ್ಚು ಆರ್ಥಿಕ ಮತ್ತು ಸುಸ್ಥಿರ ಸಾರಿಗೆ ವಿಧಾನದ ಮೂಲಕ ಆಮದು ಮತ್ತು ರಫ್ತು ಸರಕುಗಳ ಚಲನೆಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಚೀನಾದ ಹ್ಯಾಂಗ್ಝೋನ್ನಲ್ಲಿ ಇಂದು ನಡೆಯುತ್ತಿರುವಂತಹ ಐಎಸ್ಎಸ್ಎಫ್ ಶೂಟಿಂಗ್ ಸ್ಪರ್ಧೆಯ 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಉತ್ತಮ್, ಮಸ್ಕರ್ ಮತ್ತು ಹಿಮಾಂಶು ದಿಲ್ಲೋನ್ ಕಂಚಿನ ಪದಕ ಗೆದ್ದರು. ಭಾರತೀಯ ಜೋಡಿ ಸ್ಥಿರ ಪ್ರದರ್ಶನ ನೀಡಿ ಒಟ್ಟು 441.2 ಅಂಕಗಳನ್ನು ಗಳಿಸಿ ಕಂಚಿನ ಪದಕ ಗೆದ್ದರು. ಚೀನಾದ ಮೊದಲ ಮತ್ತು 2ನೇ ತಂಡಗಳು ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ತಮ್ಮದಾಗಿಸಿಕೊಂಡವು. ಈ ಮೂಲಕ ಹ್ಯಾಂಗ್ಝೋನ್ನಲ್ಲಿ ನಡೆದ ಐಎಸ್ಎಸ್ಎಫ್ ವಿಶ್ವಕಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 1 ಚಿನ್ನ, 1 ಬೆಳ್ಳಿ ಮತ್ತು 2 ಕಂಚು ಸೇರಿದಂತೆ 4 ಪದಕಗಳಿಗೆ ಏರಿಕೆಯಾಗಿದೆ. ಜಾರ್ಖಂಡ್ನ ನೈ ರಿಶಾ ನೈ ಪಹಲ್ ನಕ್ಸಲ್ ವಿರೋಧಿ ಅಭಿಯಾನದಡಿ ಕೊಲ್ಹಾನ್ ಮತ್ತು ಲತೇಹರ್ ಪ್ರದೇಶಗಳ 16 ಮಾವೋವಾದಿಗಳು ರಾಂಚಿಯಲ್ಲಿ ಜಾರ್ಖಂಡ್ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ 18 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ E0 FIRಗಳ ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ಐಎಸ್ಎಸ್ಎಫ್ ಶೂಟಿಂಗ್ ಸ್ಪರ್ಧೆ 10 ಮೀಟರ್ ಏರ್ ರೈಫಲ್ ಮಿಶ್ರತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ

0: ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಗಜಲ್ಗಳನ್ನು ಕೇಳೋಣ. ಕೇಳಿ ಮೆಹಂದಿ ಹಸನ್ ಇವರ ಧ್ವನಿಯಲ್ಲಿ ಲಾಗಿ ಲಾಗಿರೆ ಲಗನ್.

0: ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಚಿತ್ರಾ ಸಿಂಗ್, ಕೇಳಿ ತುಮ್ ಆವೋ ತೋ ಸಹೀ.

ಇದು ಮಾಣಿಕ್ಯ ಚಿತ್ರದ ಗೀತೆ. ಕಾರ್ತಿಕ್ ಇವರ ಧ್ವನಿಯಲ್ಲಿ ಸಂಗೀತ ರಚನೆ ಇದೆ. ಜಯಂತ ಕಾಯ್ಕಣಿವರದು, ಸಂಗೀತ ಅರ್ಜುನ್ ಜನ್ಯ.

ಹರಿಹರನ್ ಮತ್ತು ಚಿತ್ರ ಇವರ ಇಂಗುಳ ಧ್ವನಿಯಲ್ಲಿ ಲವ್ ಯು ಚಿತ್ರದ ಗೀತೆ. ಕೆ ಕಲ್ಯಾಣ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರು ಕಿರಣ್.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ಜಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್. ಚಿತ್ರ ಹೊಸ ಬೆಳಕು. ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಪಾರ್ಲಿಮೆಂಟ್ ರಿವ್ಯೂ.

ಕೇಂದ್ರ. ಈಗ ಭಾವಗೀತೆಗಳು ಕೇಳಿ. ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಇವರ ರಚನೆಯಲ್ಲಿ ಕೆಲವು ಗೀತೆಗಳನ್ನು ಕೇಳೋಣ. ಮೊದಲಿಗೆ ಹಾಡಿದ್ದಾರೆ ಮಾಲತಿ ಶರ್ಮಾ ಮತ್ತು ರತ್ನಮಾಲಾ ಪ್ರಕಾಶ್, ಹೊಸ ಬಗೆಯಲ್ಲಿ.

0: ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಮಾಲತಿ ಶರ್ಮಾ. ಕೇಳಿ, ಏಕೆ ಕಾಡುತ್ತಿದೆ?

ಕೇಳುಗರೇ, ಇದೊಂದು ಪ್ರಕಟಣೆ. ಕುಮಟಾ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಆಗಸ್ಟ್ 1-31 ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳಾದ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಪಂಪ್ಸೆಟ್ ರಿಪೇರಿ ಇವುಗಳ ಉಚಿತ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ತರಬೇತಿಯು ಊಟ ಮತ್ತು ವಸತಿ ಸಹಿತ ಉಚಿತವಾಗಿರುತ್ತದೆ. ಗ್ರಾಮೀಣ ಪ್ರದೇಶದ ಬಿಪಿಎಲ್ ಅಭ್ಯರ್ಥಿಗೆ ಮೊದಲ ಆದ್ಯತೆ ನೀಡಲಾಗುವುದು. ತರಬೇತಿಯ ನಂತರ ಪ್ರಮಾಣ ಪತ್ರವನ್ನು ನೀಡಲಾಗುವುದು. ಅಭ್ಯರ್ಥಿಯು ನಿರುದ್ಯೋಗಿಯಾಗಿದ್ದು ಸ್ವ ಉದ್ಯೋಗದಲ್ಲಿ ಆಸಕ್ತಿ ಹೊಂದಿರಬೇಕು. ವಯೋಮಿತಿ 18-45. ತರಬೇತಿಗೆ ಅನುಗುಣವಾಗಿ ಕನಿಷ್ಠ ಜ್ಞಾನವಿರಬೇಕು. ಆಸಕ್ತರು ತರಬೇತಿಗೆ ಬರುವಾಗ 4 ಪಾಸ್ಪೋರ್ಟ್ ಸೈಜ್ ಫೋಟೋ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪ್ಯಾನ್ ಕಾರ್ಡ್ ಇವುಗಳ ಒಂದು ಜೆರಾಕ್ಸ್ ಪ್ರತಿಯನ್ನು ತರಬೇಕು. ತರಬೇತಿಯ ಸದುಪಯೋಗವನ್ನು ಪಡೆದುಕೊಂಡು ಉದ್ಯೋಗ ಕೈಗೊಳ್ಳಬೇಕೆಂದು ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ, ಇಂಡಸ್ಟ್ರಿಯಲ್ ಏರಿಯಾ, ಹೆಗಡೆ ರಸ್ತೆ, ಕುಮಟಾ ಇವರನ್ನು ಸಂಪರ್ಕಿಸಬಹುದು. ಪ್ರಕಟಣೆಯನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಮೊದಲಿಗೆ ಹಿಂದಿಯಲ್ಲಿ, ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಯನ್ನು ಕೇಳುತ್ತೀರಿ.

0: ಆಕಾಶವಾಣಿ ಬೆಂಗಳೂರು ಸಮಯ 9:15:16 ಇದೀಗ ಭಜನೆಗಳು.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ.

ಶೇಕಡ 2.3 ಮೆಗಾಹರ್ಟ್ಸ್ಗಳು. ಈಗ ಹಿಂದಿ ಚಿತ್ರಗೀತೆಗಳು ಕೇಳಿ. ಸುನೈನಾ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಕೆ ಜೆ ಯೇಸುದಾಸ್. ಸಂಗೀತ ಮತ್ತು ಸಾಹಿತ್ಯ ರವೀಂದ್ರ ಜೈನ್ ಇವರದು.

ಮುಂದಿನ ಗೀತೆ ಫಕೀರ ಚಿತ್ರದ ಗೀತೆ, ಹಾಡಿದ್ದಾರೆ ಲತಾ ಮಂಗೇಶ್ಕರ್, ಸಂಗೀತ ಮತ್ತು ಸಾಹಿತ್ಯ ರವೀಂದ್ರ ಜೈನ್ ಇವರದು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 9:30 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಮನಿ ಟಾಕ್, ನಂತರ ಮಂಥನ ಮೂಡಿಬರಲಿದೆ.

ಇದುವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಕ್ ಮತ್ತು ಮಂಥನ್ ಕೇಳಿದಿರಿ. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಹೈದರಾಬಾದ್ ಸಹೋದರರಾದ ಡಿ ರಾಘವಾಚಾರಿ ಮತ್ತು ಡಿ ಶೇಷಾಚಾರಿ ಅವರ ಯುಗಳ ಹಾಡುಗಾರಿಕೆ. ವಯಲಿನ್ ಎಚ್ ಕೆ ರಘುರಾಮ್, ಮೃದಂಗ ಮಂದಾರ್ಗುಡಿ ಎ ಈಶ್ವರನ್.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರಾದ ಡಿ ರಾಘವಾಚಾರಿ ಮತ್ತು ಡಿ ಶೇಷಾಚಾರಿ ಅವರ ಯುಗಳ ಹಾಡುಗಾರಿಕೆ ಪ್ರಸಾರವಾಯಿತು. ವಯಲಿನ್ ಎಚ್ ಕೆ ರಘುರಾಮ್, ಮೃದಂಗ ಮನ್ನಾರ್ಗುಡಿ ಎ ಈಶ್ವರನ್.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಇದೀಗ ಸಮಯ 10 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗಿದೆ.

ಗೀತಚಂದ್ರಿಕೆಯಲ್ಲಿ ಆರಂಭದಲ್ಲಿ ಹೇಳೋಣ. ಸಿದ್ದು ಚಿತ್ರದ ಗೀತೆಗಾಗಿ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಚಿತ್ರ. ಕವಿರಾಜ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ.

ಇದೀಗ ಕೇಳಿ ಋಷಿ ಚಿತ್ರದ ಗೀತೆ, ಉನ್ನಿಕೃಷ್ಣನ್ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ, ಕವಿರಾಜರವರ ಸಾಹಿತ್ಯ, ಸಂಗೀತ ಗುರುಕಿರಣ್.

ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಅನಿಲ್ ಪಾಂಡೆಯವರ ಸಾಹಿತ್ಯ, ಸಂದೇಶ್ ಶಾಂಡಿಲಾರ್ ಅವರ ಸಂಗೀತಕ್ಕೆ

ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಧಡಕಲ್ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಮೀರ್ ಅವರ ಸಾಹಿತ್ಯ, ಸಂಗೀತ ನದೀಮ್ ಹಾಗೂ ಶ್ರವಣ್.

ನಮ್ಮ ಬಸವ ಚಿತ್ರದ ಗೀತೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿ. ಗೀತೆಯನ್ನ ಬರೆದಿದ್ದಾರೆ, ಗೀತೆಗೆ ಸಂಗೀತ ನೀಡಿದ್ದಾರೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಆರಾಧನಾ ಚಿತ್ರದ ಗೀತೆಯನ್ನು. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಆನಂದ್ ಬಕ್ಷಿ, ಸಂಗೀತ ಎಸ್ ಡಿ ಬರ್ಮನ್.